ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಈಶಾನಿಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಒಂದು ರೇಡಿಯೋ ನಿನಾದ 90.4 ಎಫ್ಎಂ.

0: ಸೀಮಿತ ತುಳು ಕಾರ್ಯಕ್ಕೂ ಮಗುನಿಗಳಿಗೆ ಮಾತ ಮೊಕದಿಂಜಿ ಸೊಲ್ಮೆ ಇತ್ತೆ ಕಿಲಿಂಜ ಭಾರತ ನುಡಿಸುಗಿಪ್ಪು ನೆತ್ತ ರಡ್ಡನೆ ಇಗ್ಗೆನು ಕೇನುಗ
1: ಈರುಪನಿ ಈರುಪನಿ ಈರಿಂದು ಚರ್ಚೆಡು
0: ನುಡಿ ಪನ್ಪುನಾರು ಭಾಸ್ಕರ್ ರೈ ಕುಕ್ಕುವಲ್ಲಿ ಸುಗಿಪ್ಪು ಪನ್ಪುನಾರು ತೋನ್ಸೆ ಪುಷ್ಕಲ್ ಕುಮಾರ್ ಪಕ್ಕವಾದಿಡು ಮನೋಹರ್.

ಸ್ವಾಮಿ ಎಂಟಲ್ಲ ತಪಸ್ಸು ಹಾಲಾದ ಪೋಡು ಎರೋವರಿ ಬತ್ತದ ತಪಸ್ಸು ಕೊಲ್ಲದೆ ಆಯನ ಕಾಲ ನಡೆದು ಯಥಾ ಸಮಯದಿಂಚ ಮುಲ್ಪ ಇತ್ತು ನಂಚಿನ ಎಂಕಲಿಗೆ ಒರಿಕ್ಕ ಇಜ್ಜಂದ ನಂಚಿನ ಒಂದು ಸ್ಥಿತಿ ಆದ ಪೋಡು ಸ್ವಾಮಿ ಎಂಕಲ್ನ ಮಲೆ ಪೂರ ಕರಿಂಚಿದ ಪೋಡು ಪರಿಯರ ನೀರಿಜ್ಜಾಂದ ಲೆಕ್ಕ ಆತಂಡು ಕುಲ್ಯರ ಸಾಧ್ಯ ಇಜ್ಜಿ ಇಂಚಿನ ಸ್ಥಿತಿ ಉಂಡಾದರು ಇಂಚಾಣ್ಲಂದೆ ಕೊಂಚ ಪರಿಹಾರದ ಸಾಧಿ ನೀರು ತೋಜಾವುಡು ಪಡೆದು ಮಾತೆಲ್ಲ ಶಿವಶಿವ ಪಡೆದು ಕೈ ಮುಗ್ಗಿಯರಿಗೆ ಅಪಗ ಆಲೋಚನೆ ಮಲ್ಪುವೆ ಈಶ್ವರೇ.

ಆ ಋಷಿ ಜನಕಲ್ಲ ಮುರಿಯೋನು ಕೇಳ್ದಾನಾಗ ಈಶ್ವರೇ ತನ್ನಾತೆಗೆ ಆಲೋಚನೆ ಮಲ್ತೆಗೆ ಏನದ ದೃಷ್ಟಿಡಿತು ನಗ ಓಹೋ ಒಂದು ಬೇತೆ ದಾಲಾತ್ ಅರ್ಜುನೇ ಮಳತು ನಂಚಿನ ತಪಸ್ಸದ ಪ್ರಭಾವಡು ಇಂಚ ಮಾತ ಆವೊಂದುಂಡು ಅಕಲು ಆ ಋಷಿ ನಂಚಿತ್ತುವುದು ಪಂಡೆಗೆ ತಿಲಿತೊಂದು ಮುಗುರು ತಿಲಿಕೆಡು ಸ್ವಾಮಿ ನಿಖಿಲಿದಾಲ ಅನ್ನೇ ಮಲ್ಪೊಡ್ದು ಬತ್ತಿನೇ ಅತ್ತು ಆಯನ ಲಾಭಗುದಾದನ ಬತ್ತಿ ಅಂಚಾದು ಐಡ್ದಾದು ನಿಖಿಲೆಗ ದೋಷ ಬತ್ತನಂದು ಎನ್ನಡೆ ಒಂದು ತಾತ್ಕಾಲಿಕವಾಯಿನ ಒಂಜಿ ಕಷ್ಟ ನಿಕ್ಕ ಪರಿಹಾರ ಯಾನ ನಾಡುವೆ ನಿಖಿಲು ಪೋಲೆ ಪಡೆದು ಸಮಾಧಾನ ಮಲ್ತದ ಅಕಲಿನ ಕಡಪಡ್ದು ಕೊರಪೆ ಈಶ್ವರೇ ಈ ಮೇಟ್ ಈಶ್ವರ ದಾನೆ ಮಲ್ಪುವೆ.

ಈಶ್ವರ ದೇವರ ನಿರ್ಧಾರಕ್ಕೆ ಬತ್ತೇರು ಸದ್ರೂಪಡು ಭೂಪಿನತ್ ತಪಸ್ಸು ಮಲ್ಪಣೆ ಏನನಂದ ಅಂದಾಂಡಲ ಆಯನ ಎದುರಿಗೆ ಆನ ಪ್ರತ್ಯಕ್ಷ ಆದ ಆಗಿ ಬೋಡಿತಿನ ಕೊರಡಂದಾಂಡ ಆಯನ ಭಕ್ತಿದ ಸರ್ತೆಯೇ ತುಂಡು ಒಂದು ತೂವಡು ಐಕ್ಯ ಬಡದ ಕುಡಿಯನ ವೇಷಡು ಬೊಂಟೆಗಾರನ ವೇಷಡು ಪೋಯಿಂದ ಪಂಡದು ಆ ವೇಷನು ಬದಲಾವಣೆ ಮಲ್ಪೆ ಎಂಚ ಈಶ್ವರ ದೇವರನ್ನ ಕೆಕ್ಕಲ್ಡು ಸರ್ಪಮಾಲೆ ಉಂಡು ಆ ಸರ್ಪಮಾಲೆನ ದೆತ್ತೇರು ಐತ ಬದಲು ಒಂಜಿ ಪೂದ ಮಾಲೆನ ಪಾಡೊಂಡೇರು ಜಿಡಟ್ಟಿತ್ತಿನಂಚಿನ ಚಂದ್ರಬಿಂಬನು ದೆತ್ತೇರು ಕಾಟು ಕೋರಿದ ಸುಯಿನ ಇಟ್ಟು ಕಟ್ಟೀರು ಬೊಕ್ಕ ಅಲ್ಪ ಮುಲ್ಪ ಪೂರ ತಪ್ಪು ಬೇತೆ ಬೇತೆ ಪೂಕುಲು ಕಾಟು ಪೂಕುಲಿನ ಪಾದ ಪಾಡದು ಚಲ್ಲನ ಕಟ್ಟದು ಬೇತೆನೇ ಒರುವಾದು ಸಬರವೇಶಡು ತಯಾರಾಯರು ಈಶ್ವರ ದೇವರು ಇಂಚ ತಯಾರಾನಾಗ ಬಾಕಿ ತಕ್ಕಲಿಗೆಲ್ಲ ಬರೋಡನ್ನು ಮನಸ್ಸಾಪುಂಡು ಅಕಿಲ್ಲ ವೇಷ ಬದಲು ಪೋಯರು.

ಸಂತಾನ ಪಾರ್ವತಿ ಈರೋಡೆಗೆ ಬಿದಾಡಿನಿ ಏನನ್ನ ಬಿಡುದು ಯಾಲ್ನ ಬರ್ಪೆ ಈ ಬರ್ಪಣ ಇಂಚ ಬರತ್ತ ಈ ಲಯ ಸಬದಲ್ ಪೊಡು ಈರು ಸಬರಣೆ ಅನ್ನ ಶಬರಿ ಆಪೆ ಹಿಂಗ ಅರ್ಜುನನ ಬೆರಿನೋರ ತೂಡು ಆಸೆ ಉಂಡು ಇಂಚ ಪಾರ್ವತೀದೇವಿಲ ಶಬರಿನ ವೇಷನು ಧಾರಣೆ ಮಲ್ತಳಿಗೆ ಅಲ್ಪಯತ್ನ ಬೇತೆ ಬೇತೆ ಸಪ್ತಮಾತ್ರಿಕೆಯರು ಏಳು ಸಿರಿನ ಕುಲು ಅಕುಲ್ಲ ಶಬರಿಗಳಾಯರು ಉಂಜಿಮೇಟ್ ಗಣಪತಿ ನನುಂಜಿಮೇಟ್ ಸುಬ್ರಹ್ಮಣ್ಯ ಬುಕ್ಕೊಜಿಮೇಟ್ ವೀರಭದ್ರೆ ಅಕುಲ್ಲ ಶಬರ ವೇಷನು ತಾಳದು ಮಾತೆರ್ಲ ಕುಡಿಯರಾದು ಕೈತ ಬಿರುಪಗರಿ ಪತ್ತೊಂದು ಬೋಂಟೆ ದೇರೊಂದು ಆ ಇಂದ್ರಕೀಲಕ ಕಾಡಿಗೆ ಬರ್ಪೇರು.

ಬಿರು ಪಗರಿ ಕಡಸಲೇಪುರ ಪತೊಂದು ಬೊಬ್ಬೆಪಾಡೊಂದು ಕಾಡು ಡೊರ್ಮೆಲ ಬತ್ತೇರಿಗೆ ಇಡೀ ಶಿವಗಣಪುರ ಒಟ್ಟಿಗೆ ಉಂಡು. ಈತಮಲ್ಲ ಕಿರಾತೆ ಪಡೆ ಅಲ್ಪ ಬೊಬ್ಬೆಪಾಡೊಂದು ಬನ್ನಗ ಅಲ್ಪ ಈತನ ಮುರುಘ ಪ್ರಕ್ಷೆಗೆ ಮಾತ ಒಂಜಿ ರೀತ ಪೋಡಿಗೆ ಪುಟ್ಟಡು ಮಾತೆರ್ಲ ಬಾಂಡ್ಲಿತ್ತಲ ಆ ಮುರುಘ ಪಕ್ಕಿಲು ಪೂರ ಲಕ್ಕದು ಬಲಿಪೇರ ಸುರುಮಲ್ದಾಗೆ ಬಲಿತಿನಂಚಿನ ಮುರುಗೊಳೇನು ಬೆರಿ ಪತ್ತೊಂದು ಪೋಯರು ಈ ಒಂಜಿ ಶಬರ ಪಡೆ ಒಟ್ಟು ಗಲಾಟ್ಯಾಂಡು ಆ ಪುರ್ತಗೂ ಅಲ್ಪವರಿ ರಕ್ಕಸೆ ಇತ್ತು.

ಈಶ್ವರ ದೇವರನ್ನ ಪಗರಿದ ಪೆಟ್ಟಿನ ತಂಗಿರ ತೀರಂದೆ ಆ ಪಂಜಿ ಬಲಿತೊಂದು ಬಲಿತೊಂದು ಬಲಿತೊಂದು ಅರ್ಜುನ ತಪಸ್ಸು ಮಾಡ್ತೊಂದು ಇತ್ತರಂಜಿನ ಜಾಗೆಡು ಬತ್ತದು ಮುರುಕೆರ ತುಂಡಿಗೆ ಒರೋನೇ ಕಣ್ಣು ಬುಲಾಯಿನಂಚಿನ ಅರ್ಜುನೇ ನಿತ್ತರ ಅರಿಪೊಂದು ಬರ್ಪುನಂಚಿನ ಪಂಜಿನ ತೂಪೆ ತೂಯಿನಾಯನೇ ಒಂಜಿ ಪಗರಿನ ದೆತ್ತದು ಗಾಂಡಿ ಒಗೈನ ಜೋಡಿಯಾದು ಆಯ್ತಾ ಬಂಜಿಗೆ ಬುಡ್ಪೆಗೆ ಈ ಮೈಟ್ಟೇ ಹೋಯಿನ ಪಗರಿ ಆ ಮೈಟ್ಟೆ ಬತ್ತಂಡು ಬೊಬ್ಬೆ ಬಾಡ್ದು ಮುರುಳುದು ಮುರುಳುದು ಉರುಡುದು ಉರುಡುದು ಪುಡಿರ್ದು ಪುಡಿರ್ದು ಆ ಪಂಜಿ ಸಹಿತು ಪೋಂಡು ಆತ ಪುರ್ತಗೋ ಆ ಪಂಜಿನ ನಾಡೊಂದು ನಾಡೊಂದು ಈ ಸರಿ ಆ ಶಬರ ವೇಷಡು ಇತ್ತಿನಾಯೇ ತನ್ನ ಪಡೆತೊಟ್ಟಿಗೂ ಆಡಿಗೆ ಬರ್ಪೆ ಪಂಜಿ ಸೈತು ಬೂರ್ದಂಡು ಸೈತು ಬೂರ್ದನ ಪಂಜಿ ಅವು ಎನ್ನ ಪಂಜಿ ಏನ್ ದೆತ್ತೊಂದು ಪೂಪೆ ಪಡೆದು ಆಯ್ಕೆ ಕೈ ಪಾಡ್ರೆ ಸುರುಮಲ್ಪಿಗೆ ಆತ ಪೊರ್ತಗೂ ಅರ್ಜುನೇ ತಡೆದು ಪಂಪಿ

ಸಬರ ಏಸದ ಸಿವೆ ಪೋತು ಪಂಜನ ಕೊರೋಡದ ಕೈಪಾಡಿನಾಗ ಅರ್ಜುನ ದಟ್ಟಿದ ಪನ್ವೆಗೆ ಉಂತಲಾಲ್ಪ ದಾಯಿ ಕೈಪಾಡುವ ಆ ಪಂಜನ ಕೆರ್ನಯ್ಯ ಯಾನು ಯಾನು ಪಂಜನ ಕೆರಿಯ ನನ್ನ ಕುಡೈ ಅಂಚನೆ ಮಾಡ್ತಾಡ ನಿನ್ನೆಲ್ಲ ಮುರುಗ ಮಾಡ್ತದ ಎನ್ನ ಪಗರಿಗೆ ಅನ್ನ ತಿಕ್ಕಾವೆ ಎನ್ನ ಪಗರಿಗೆ ಈ ಮುರುಗ ಉಡ್ಜಿ ಮುಲ್ಪಡ್ದ ಪೋಲ ನಿಕ್ಕ ಒಂಜಿ ವೇಳೆ ಆಯ್ನ ಕೊಡೋಡ್ದಿತ್ತನ್ನ ನಿನ್ನಡ್ದು ಸಾಧ್ಯ ಇಜ್ಜಿ ನಿನ್ನ ಕೂಟಗು ಗುರಿಕಾರೆ ಆಯ್ನ ಏರುಳ್ಳಿ ಆಯ್ನ ನಿಕ್ಕ ಒಂಜಿ ವೇಳೆ ಆಯ್ನ ಕೊಡೋಡ್ದಿತ್ತನ್ನ ನಿನ್ನಡ್ದು ಸಾಧ್ಯ ಇಜ್ಜಿ ನಿನ್ನ ಕೂಟಗು ಗುರಿಕಾರೆ ಆಯ್ನ ಏರುಳ್ಳಿ ಆಯ್ನ ಅಡಿಗೆ ಲೆಪ್ಪುಲ ಅಂದು ಪನ್ಪೆಗೆ ಅಪಗ ಈಶ್ವರಗೆ ಉಲಹಿಡಿದುಲಾಯಿ ತೇಲಿಕೆ ಬರ್ಪುಡು ಮನಸ್ಸಿಡೆ ಅರ್ಜುನನ ಸಾಹಸವನ್ನು ಮೆಚ್ಚುವೆ.

ಪ್ರಾರ್ಥನ ವೀರಾವಯಸದ ಪಾತ್ರನು ಕೇಂದಾನಾಗ ಖುಷಿಯಾಪುಂಡಿಗೆ ಈಶ್ವರ ದೇವರಿಗೆ ಕಡೆ ಕನ್ನಡಮೆಲ್ಲ ಪಾರ್ವತಿಗೆ ತೋಜಾದು ಪುಗರ್ವೇರಿಗೆ ಅಂಡ ಎದುರೈನ ತೋಜಾವಂದೆ ಸೀದಾ ಅರ್ಜುನಡ ಪಾತ್ರೊಂದುಳ್ಳೇರು. ಅರ್ಜುನ ಏರಿಯಾಯಿ ಈ ತಪಸ್ಸನ್ನು ಪಣ್ಣೊಂದು ಮುಲು ಕುಲ್ಲುದ ಅಂಡ ಮಲ್ಪುನಂಜ ಕಜ್ಜ ಬೇತೇನೆ ಉಂಜಮೇಟ್ ಬಿರು ಕಟ್ಟೊಂದ ನನಂಜಮೇಟ್ ಪಗರಿ ಉಂಟು ಬುಗಂಜಿ ತೊಟ್ಟೆದ ಚೀಲ ಬೆರಿಟುಂಡು ಆಯ್ತಾ ಒಟ್ಟು ಗೊಂಜಿ ಕತ್ತಿಲ್ಲ ತಿಕ್ಕ ಒಂದ ಸೊಂಟೋಗು ನು ಅಂತ ತೂನಗ ನು ಜಾಷಾಢ ಬೂತಿದನ ತೋಜಿನ ದಿನ ಈ ತಪಸ್ಸಿಗೆ ಬತ್ತ ದಿನ ಹತ್ತು ದಿನ ಕರಿಪೇರಬಡದು ಮುಲ್ಪ ಕೊಲ್ಲುದನ್ನ ಅದಾದ ಅಂದು ಗೊತ್ತಿಜ್ಜಿದ್ ಪಡೆದು ತಮಾಸ ಮಲ್ಪುವೆಗೆ ಅಯ್ಯನ ಕೇಂಡದು ಅರ್ಜುನೇ ನಾನೇ ತಮಸ ಮಲ್ಪುವನಾ

0: ಅಂದೆಯಾವೋ ಸಬರ ದಯಗೆ ತಮ ಸಮಲ್ ಪೋಯಿ ಎನ್ನ ಭಕ್ತಿದ ನೀಲೆ ಬೀಲೆ ಇಂಚಿನ ಪಂಡದ ನಿಕ್ಕದಾಲ ಗೊತ್ತಿಜ್ಜಿ ಯಾನು ಸುಗಿಪುನೆ ಪರಮೇಶ್ವರ ದೇವರೇನು ಆರು ಮೆಯ್ಯಿಡಿ ಭಸ್ಮಧಾರೇ ಮಲ್ತೊನ್ನಾರು ಪಿಲಿತ ಚರ್ಮನು ಪೊದ್ಯೊನ್ನಾರು ಸ್ಮಶಾನುಡು ಆರು ಉಪ್ಪುನಾರು ಆರ್ನ ಭಕ್ತರು ಎಂಕುಳ್ಳ ಅಂಚನೆ ಎಂಗ್ಲಿಗೆ ಇಂಚಿತನವೇ ಏಸಬೋಡುಂದಲ ಇಜ್ಜಿ ಅಂಚಾದು ತಮಾಸು ಮಲದ ನಾಲಿ ಸಮರ್ಪಣ ಬಡ್ಚಿ ಪೋಲ ಮಲ್ಪಾಡ್ದು ಅಂತ ಪಂಡದು ದಟ್ಟಿದ್ದು ಮನ್ಪೆಗೆ ಅಪಗ
1: ಲೋಕದಡ್ಡಿಗಿಲಾದು ಬೆನ್ಪುನ ಈರೆ ತಪಸ್ಸು ದ ಸುದ್ದ

ಪರ್ತನ ಪರಾಕ್ರಮದ ಪಾತ್ರನು ಕೇಳಿದ ಇಸರ ದೇವರು, ಸರಿಯಪ್ಪ ಈರ್ನ ತಪಸ್ಸು ಈರೆಗು ದಾದಬೋಡಲ್ನ ಮಲ್ತೋನ್ಲೆ ಲೋಕದ ಎಡ್ಡೆಪ್ಪುಗಾದ ತಪಸ್ಸು ಬಲ್ಪುಣಂಚಿನ ಋಷಿ ಮುನಿಕುಲೆಗು ಪಿದೈಡು ದಾದ ಆಪುಣು ಪನ್ಪುಣಂಚಿನ ಯೋಚನೆ ಉಪ್ಪಿರವಲ್ಲಿ ಈರೀರ್ನ ತಪಸ್ಸು ಮಲ್ಪುಲೆ ಆಂಡ ಯಾನು ಎನ್ನ ಬೋಂಟೆನ ಯಾನು ಬುಡುದು ಪೋಪಿನಯತ್ ಪಗರಿ ಬುಡುದು ಪಂಜಿನ ಕೆರಿನಕುಲು ಎಂಕುಲು ಅಂಚಾದು ಎಂಕುಲು ಈ ಬೋಂಟೆನು ದೆತ್ತೊಂದು ಪೋಪೋ ಸಾಧಿ ಬಿಡ್ಲೆ ಎಂದು ಪಂಡದು ಆಯನಂಚಿ ಪೋಯರ ಪಂಡದು ಕೂಡ ಆ ಪಂಜಿದ ಮೇಕು ಕೈಪಾಡುವೆ ಈಶ್ವರೇ ಅಯ್ಯನ್ನು ತೂದಾನಗ ಆಯನ ಕೋಪದ ಅಗ್ಗಿಗು ಕುಡಲ ನೆಯ್ ಮೈತಿಲೆ ಕಾಂಡು ಪಿಸಿರು ಬತ್ತನಿಗೆ ಅರ್ಜುನಗು ನಿನ್ನ ಕೈಪಾಡಿನ ಕೈ ಗಡಪೆಂದು ನಿಂಚನೆ ಪಾತರು ಪಾತರು ಸೇರದು ಲಡಾಯಿ ಸುರುವಾಂಡು ಪಗರಿ ಬುಡೊಂಡೆರು ಉರುಡಾಪತ್ತಾಯರು ಇಂಚಿನ ಆಂಡಲ ಅರ್ಜುನನ ಸಾಮರ್ಥ್ಯಲ ಬಾರಿ ಮಿತ್ತಾದಂಡು ಈಶ್ವರ ದೇವರಿಗೆ ಉಲಯದುಲಾಯಿ ಸಂತೋಷಲಾತಂಡು ಅಂಡ ಬತ್ತಿನಾಯ ಸಾಮಾನ್ಯವಾಯಿನ ನರಮಾನಿ ಅತ್ತು ಒಂಜಿ ಸಬರೆ ಆಂಡಲ ಈ ರೀತಿದ ಒಂಜಿ ಸಾಹಸನ ಪರಾಕ್ರಮನ ತೋರವಡ ಅಂಡ ಇಂಬಿ ಏರಪ್ಪ ಅಂದ ಪಂಡದು ಆಶ್ಚರ್ಯಡು ಆ ಶಬರನ್ನು ತೂಪೆಗೆ ಅರ್ಜುನೇ

ಅರ್ಜುನ ಏತ ಮಂತ್ರದ ಬಾಣ ಪ್ರಯೋಗ ಮಲ್ತಂಡಲ ಆ ಸಬರ ಏಷದ ಈಶ್ವರೇ ಅವೇನು ಪೂರ ನಿಂಗದಿ ಬುಡಿಯಗೆ ಇಂಬೆ ಬುಡ್ನಂಚಿನ ಮಾತ ಪಗರಿನ ಪೊಲ್ತು ದಕ್ಕಿ ಕಡೆಗೆ ಪಗರಿ ಮಾತ ಮುಗಿದಾಂಡ ನನ್ನದಾದ ಮಲ್ಪುಣ ಪಂಡದು ಆ ಗಾಂಡಿವ ಬಿರುನು ದೆತ್ತದು ಆಯನ ತರೆಕ್ಕೆ ಹಾಕಿಗೆ ತರೆಕ್ಕೆ ಹಾಕನಾಗ ನೆತ್ತೆ ರಟ್ಟಿಡ್ ಕುಡಲ ಹಾಕೊಂದಿದ್ದೆ ಆತ ಬರೆದು ಈ ಸರಿ ಆಯನ ಆ ಬಿರುನೆ ಒಯ್ತು ದೆತ್ತದು ದಿ ಒಂಡೆಗೆ ಇತ್ತೆ ಅರ್ಜುನೆ ಬೋಳು ಖಾಲಿ ಕೈ ದಾಲೈಜಿ ನನ್ನದಾದ ಮಲ್ಪುಣು

ಇನ್ನಿತಾ ತುಳುಕಾರಿಕ ಮಗುನಿಲೆಗ ಮಾತ ಮೊಕದಿಂಜಿ ಸೊಲ್ಮೆ ಇತ್ತೆ ಕಿಳಿಂಜ ಭಾರತ ನುಡಿಸುಗಿಪು ನೆತ್ತ ರೆಡ್ಡಿನ ಹೆಗ್ಗೆನು ಕೇನುಗ ನುಡಿ ಪನ್ಪುನಾರು ಭಾಸ್ಕರ್ ರೈ ಕುಕ್ಕುವಲ್ಲಿ ಸುಗಿಪು ಪನ್ಪುನಾರು ತೋನ್ಸೆ ಪುಷ್ಕಲ್ ಕುಮಾರ್ ಪಕ್ಕವಾದಿಡು ಮನೋಹರ್.

ಸ್ವಾಮಿ ಎಂಕಲ್ಲ ತಪಸ್ಸು ಹಾಲಾದ ಪೋಡು ಎರೋವರಿ ಬತ್ತದ ತಪಸ್ಸಿಗೆ ಕೊಲ್ಲದೆ ಆಯನ ಕಾಲ ನಡೆದು ಯಥಾ ಸಮಯದಿಂಚೆ ಮುಲ್ಪ ಇತ್ತನಂಚಿನ ಎಂಕಲಿಗೆ ಒರಿಕ್ಕ ಇಜ್ಜಾಂದ್ರಂಚಿನ ಒಂಜಿ ಸ್ಥಿತಿ ಆದ ಪೋಡು ಸ್ವಾಮಿ ಎಂಕಲ್ನ ಮಲೆ ಪೂರ ಕರಿಂಚಿದ ಪೋಡು ಪರಿಯರ ನೀರಿಜ್ಜಾಂದಲೇಕ ಆತಂಡು ಕುಲ್ಯರ ಸಾಧ್ಯ ಇಜ್ಜಿ ಇಂಚಿನ ಸ್ಥಿತಿ ಉಂಡಾದಡು ಇಂಚಾಣ್ಲಂದೆ ಕೊಂಚ ಪರಿಹಾರದ ಸಾಧಿ ನೀರು ತೋಜಾವುಡು ಪಡೆದು ಮಾತೆಲ್ಲ ಶಿವಶಿವ ಪಡೆದು ಕೈ ಮುಗ್ಗ್ಯರಿಗೆ ಅಪಗ ಆಲೋಚನೆ ಮಲ್ಪುವೆ ಈಶ್ವರೇ.

ಆ ಋಷಿ ಜನಕಲ್ಲ ಮುರಿಯೋನು ಕೇಳ್ದಾನಾಗ ಈಶ್ವರೇ ತನ್ನಾತೆಗೆ ಆಲೋಚನೆ ಮಲ್ತೆಗೆ ಏನದ ದೃಷ್ಟಿಡಿತು ನಗ ಓಹೋ ಒಂದು ಬೇತೆ ದಾಲಾತ್ ಅರ್ಜುನ ಮಳತು ನಂಚಿನ ತಪಸ್ಸದ ಪ್ರಭಾವಡು ಇಂಚ ಮಾತ ಆವೊಂದುಂಡು ಅಕಲು ಆ ಋಷಿ ನಂಚಿತ್ತುವುದು ಪಂಡೆಗೆ ತೆಲಿತೊಂದು ಮುಗುರು ತೆಲಿಕೆಡು ಸ್ವಾಮಿ ನಿಕ್ಕಲಿದಾಲ ಅನ್ನೇ ಮಲ್ಪಡ್ದು ಬತ್ತಿನೇ ಅತ್ತ ಆಯನ ಲಾಭಗುದಾದನ ಬತ್ತಿ ಅಂಚಾದು ಐರ್ದಾದು ನಿಕ್ಕಲಿಗ ದೋಷ ಬತ್ತನಂದು ಎನ್ನಡೆ ಒಂದು ತಾತ್ಕಾಲಿಕವಾಯಿನ ಒಂಜಿ ಕಷ್ಟ ನಿಕ್ಕ ಪರಿಹಾರ ಯಾನ ನಾಡುವೆ ನಿಕ್ಕಲು ಪೋಲೆ ಪಂಡದು ಸಮಾಧಾನ ಮಲ್ತದು.

ಈಶ್ವರ ದೇವರ ನಿರ್ಧಾರಕ್ಕೆ ಬತ್ತೇರು. ಸದ್ರೂಪಡು ಭೂಪಿನತ್ ತಪಸ್ಸು ಮಲ್ಪಣೆ ಏನನ್ನ ಅಂದಾಂಡಲ ಆಯನ ಎದುರಿಗೆ ಆನ ಪ್ರತ್ಯಕ್ಷ ಆದ ಆಯ್ಕೆ ಬೋಡಿತಿನ ಕೊರಡುಂದಾಂಡ ಆಯನ ಭಕ್ತಿದ ತರ್ತೆಯೇ ತುಂಡು ಒಂದು ತೂವಡು ಐಕ್ಯ ಬೋಡಾದ ಕುಡಿಯನ ವೇಷಡು ಬೊಂಟೆಗಾರನ ವೇಷಡು ಪೋಯಿಂದ ಪಂಡದು ಆ ವೇಷನು ಬದಲಾವಣೆ ಮಲ್ಪೆ ಹೆಂಚ ಈಶ್ವರ ದೇವರನ್ನ ಕೆಕ್ಕಲ್ಡು ಸರ್ಪಮಾಲೆ ಉಂಡು. ಆ ಸರ್ಪಮಾಲೆಯನ್ನು ದೆತ್ತೇರು ಐತ ಬದಲು ಒಂಜಿ ಪೂದ ಮಾಲೆಯನ್ನು ಪಾಡೊಂಡೇರು. ಜಿಡಟ್ಟಿತ್ತಿನಂಚಿನ ಚಂದ್ರಬಿಂಬನು ದೆತ್ತೇರು ಕಾಟು ಕೋರಿದ ಸುಯಿನ ಇಟ್ಟು ಕಟ್ಟೀರು. ಬೊಕ್ಕ ಅಲ್ಪ ಮುಲ್ಪ ಪೂರ ತಪ್ಪು ಬೇತೆ ಬೇತೆ ಪೂಕುಲು ಕಾಟು ಪೂಕುಲಿನ ಪಾದ ಪಾಡದು ಚಲ್ಲನ ಕಟ್ಟದು ಬೇತೆನೇ ಒರುವಾದು ಸಬರವೇಶಡು ತಯಾರಾಯರು. ಈಶ್ವರ ದೇವರು ಇಂಚ ತಯಾರಾನಾಗ ಬಾಕಿ ತಕ್ಕಲಿಗೆಲ್ಲ ಬರೋಡನ್ನು ಮನಸಾಪುಂಡು ಅಕಲ್ಲ ವೇಷ ಬದಲು ಪೋರು.

0: ಇದನ್ನ ಪಾರ್ವತಿ ಈರೋಡೆಗೆ ಬಿದಾಡಿನಿ ಏನನ್ನ ಬಿಡುದು ಯಾನ್ಲ ಬರ್ಪೆ ಈ ಬರ್ಪಣ ಇಂಚ ಬರತ್ತ ಈ ಲಯ ಸಬದಲ್ಲಿ ಪಡು ಇರು ಸಬರಣೆ ಅನ್ನ ಶಬರಿ ಆಪೆ ಹಿಂಗೆ ಅರ್ಜುನನ ಬೇರಿನವರ ತೂಡು ಆಸೆ ಉಂಡು ಇಂಚ ಪಾರ್ವತೀದೇವಿಲ ಶಬರಿನ ವೇಷನು ಧಾರಣೆ ಮಲ್ತಳಿಗೆ ಅಲ್ಪ ಇತನ ಬೇತೆ ಬೇತೆ ಸಪ್ತ ಮಾತ್ರಿಕೆಯರು ಏಳು ಸಿರಿನ ಕುಲು ಅಕುಲ್ಲ ಶಬರಿಗಳಾಯರು ಉಂಜಮೇಟ್ ಗಣಪತಿ ನನುಂಜಮೇಟ್ ಸುಬ್ರಹ್ಮಣ್ಯ ಬುಕ್ಕುಜಮೇಟ್ ವೀರಭದ್ರೆ ಅಕುಲ್ಲ ಶಬರ ವೇಷನು ತಾಳದು ಮಾತೆರ್ಲ ಕುಡಿಯರಾದು ಕೈತ ಬಿರುಪಗರಿ ಪತ್ತೊಂದು ಬೋಂಟೆ ದೇರೊಂದು ಆ ಇಂದ್ರಕೀಲಕ ಕಾಡಿಗೆ ಬರ್ಪೇರು
1: ಕೆನ್ನಗನೆ ಮೀರೋಮನಿಗಿರುದು

ಕಿರಾತೆರ ಪೂರ ಕೈಟ್ ಕುಡರಿ ಬಿರು ಪಗರಿ ಕಡಸಾಲೆ ಪೂರ ಪತೊಂದು ಬೊಬ್ಬೆ ಪಾಡೊಂದು ಕಾಡು ಡೊರ್ಮೆಲ ಬತ್ತೇರಿಗೆ ಇಡೀ ಶಿವಗಣಪುರ ಒಟ್ಟಿಗೆ ಉಂಡು. ಈತಮಲ್ಲ ಕಿರಾತೆ ಪಡೆ ಅಲ್ಪ ಬೊಬ್ಬೆ ಪಾಡೊಂದು ಬಂದಾಗ ಅಲ್ಪ ಈತನ ಮುರುಘ ಪ್ರಕ್ಷರಿಗೆ ಮಾತ್ರ ಒಂಜಿ ರೀತ ಪೋಡಿಗೆ ಪುಟ್ಟಡು ಮಾತೆರ್ಲ ಬಾಂಡ್ಲಿತ್ತ ಆ ಮುರುಘ ಪಕ್ಕಿಲ್ ಪೂರ ಲಕ್ಕದು ಬಲಿಪೇರ ಸುರುಮಲ್ದಾಗೆ ಬಲ್ತಿನಂಚಿನ ಮುರುಗಳೇನು ಬೆರಿ ಪತ್ತೊಂದು ಪೋಯರು ಈ ಒಂಜಿ ಶಬರ ಪಡೆ ಒಟ್ಟು ಗಲಾಟ್ಯಾಂಡು ಆ ಪುರ್ತಗೂ ಅಲ್ಪೋರಿ ರಕ್ಕಸೈತಿ.

ಸಬರ ಯೇಶೋದ ಈಶ್ವರ ದೇವರು ಶಬರ ಪಡೆದ ಬೊಬ್ಬೆನ ಕೇಂದ್ರದ ಆಡಿಗೆ ಬಂದಾಗ ಇನ್ನು ಮುರುಳೊಂದು ಬರೋಂದುಂಡಿಗೆ ಈ ಪಂಜಿ. ಆ ಪಂಜಿಗೆ ನೋಟದೀದು ಒಂಜಿ ಪಗರಿ ಬಿಡುಪೇರು ಈಶ್ವರ ದೇವರು ಅವೈತ ಕೈ ಪರಿಗೆ ಬೋದು ತಾಗುಂಡು ಪೆಟ್ಟಾಯಿನ ಪಂಜಿ. ಪೆಟ್ಟಾಯಿನ ಪಂಜಿಗೆ ಬುಕ್ಕ ನರಮಾನಿ ದಾಲ ತೋಜಿ ಎಂಚಾಲ್ನ ಬದಲು ನುರ್ಕೊಂಡು ಬಣ್ಣ ತಿಪ್ಪುಂಡು ಅಂಜ ಬಲಿತೊಂದು ಬಲಿತೊಂದು ಇತ್ತನ ಋಷಿಗಳಿಗೆ ಮಾತ್ರ ಉಪದ್ರ ಕೊರೊಂದು ಪುನಗ ಅವು ಸೀದ ಬತ್ತದ ಅರ್ಜುನನ ಅಡಿಗೆ ಬತ್ತದ ಬೂರುಂಡಿಗೆ. ಅರ್ಜುನನ ತಪಸ್ಸು ಬಂಗಾಂಡು ಕಣ್ಣು ಬುಲಾದ ದೂಪೆ.

ಈಶ್ವರ ದೇವರನ್ನ ಪಗರಿದ ಪೆಟ್ಟಿನ ತಂಗ್ಯರ ತೀರಂದೆ ಆ ಪಂಜಿ ಬಲಿತೊಂದು ಬಲಿತೊಂದು ಬಲಿತೊಂದು ಅರ್ಜುನ ತಪಸ್ಸು ಮಾಡ್ತೊಂದಿತ್ತಂಜಿನ ಜಾಗೆಡು ಬತ್ತದು ಮುರುಕೆ ರಥುಂಡಿಗೆ ಒರೋನೆ ಕಣ್ಣು ಬುಲಾಯಿನಂಚಿನ ಅರ್ಜುನೇ ನಿತ್ತರ ಅರಿಪೊಂದು ಬರ್ಪುಣಂಚಿನ ಪಂಜಿನ ತೂಪೆ ತೂಯಿನಾಯನೇ ಒಂಜಿ ಪಗರಿನ ದೆತ್ತದು ಗಾಂಡಿ ಒಗೈನ ಜೋಡಿಯಾದು ಆಯ್ತಾ ಬಂಜಿಗೆ ಬುಡ್ಪೆಗೆ ಈ ಮೈಟೆ ಹೋಯಿನ ಪಗರಿ ಆ ಮೈಟೆ ಬತ್ತಂಡು ಬೊಬ್ಬೆ ಬಾಡ್ದು ಮುರುಳುದು ಮುರುಳುದು ಉರುಡುದು ಉರುಡುದು ಪುಡಿರ್ದು ಪುಡಿರ್ದು ಆ ಪಂಜಿ ಸಹಿತು ಪೋಂಡು ಆತ ಪುರ್ತುಗು ಆ ಪಂಜಿನ ನಾಡೊಂದು ನಾಡೊಂದು ಈ ಸರಿ ಆ ಶಬರ ವೇಷಡು ಇತ್ತಿನಾಯೇ ತನ್ನ ಪಡೆತೊಟ್ಟಿಗೂ ಆಡಿಗೆ ಬರ್ಪೆ ಪಂಜಿ ಸಹಿತು ಬೂರ್ದಂಡು ಸಹಿತು ಬೂರ್ದನ ಪಂಜಿ ಅವು ಎನ್ನ ಪಂಜಿ ಎಂದ ಎತ್ತೊಂದು ಪೂಪೆ ಬಣ್ಣದು ಆಯ್ಕೆ ಕೈ ಪಾಡ್ರೆ ಸುರುಮಲ್ಪಿಗೆ ಆತ ಪುರ್ತುಗು ಅರ್ಜುನೆ ತಡೆದು ಪಂತು

ಸಬರ ಏಸದ ಸಿವೆ ಪೋತು ಪಂಜನ ಕೊರೋಡದು ಕೈ ಪಾಡಿನಾಗ ಅರ್ಜುನ ದಟ್ಟಿದ ಪನ್ವೆಗೆ ಉಂದಲಾಲ್ಪ ದಾಯಿಗೆ ಕೈ ಪಾಡುವ ಆ ಪಂಜನ ಕೆರ್ನಯ್ಯ ಯಾನು ಯಾನು ಪಂಜನ ಕೆರಿಯೇ ನನ್ನ ಕುಡೈ ಅಂಚನೆ ಮಲ್ತಾಡ ನಿನ್ನೆಲ್ಲ ಮುರುಗ ಮಲ್ತದ ಎನ್ನ ಪಗರಿಗೆ ಅನ್ನ ತಿಕ್ಕಾವೆ ಎನ್ನ ಪಗರಿಗೆ ಈ ಮುರುಗ ಉಡ್ಜಿ ಮುಲ್ಪಡ್ದು ಪೋಲ ನಿಕ್ಕ ಒಂಜಿ ವೇಳೆ ಆಯ್ನ ಕೊಡೋಡ್ದಿತ್ತನ್ನ ನಿನ್ನಡ್ದು ಸಾಧ್ಯ ಇಜ್ಜಿ ನಿನ್ನ ಕೂಟಗು ಗುರಿಕಾರೆ ಆಯ್ನ ಏರುಳ್ಳಿ ಆಯ್ನ ಅಡಿಗಲೆ ಪುಲ ಅಂದು ಪನ್ಪೆಗೆ ಅಪ್ಪಗ ಈಶ್ವರಗೆ ಉಲಹಿಡ್ದುಲೈ ತೇಲಿಕೆ ಬರ್ಪುಡು ಮನಸ್ಸಿಡೆ ಅರ್ಜುನನ ಸಾಹಸವನ್ನು ಮೆಚ್ಚುವೆ.

ಪ್ರಾರ್ಥನ ವೀರಾವಯಸದ ಪಾತ್ರನು ಕೇಂದಾನಾಗ ಖುಷಿಯಾಪುಂಡಿಗೆ ಈಶ್ವರ ದೇವರಿಗೆ ಕಡೆ ಕನ್ನಡ ಮೆಲ್ಲ ಪಾರ್ವತಿಗೆ ತೋಜಾದು ಪುಗರ್ವೇರಿಗೆ ಅಂಡ ಎದುರೈನು ತೋಜಾವಂದೆ ಸೀದಾ ಅರ್ಜುನಡ ಪಾತ್ರೊಂದುಳ್ಳೇರು. ಅರ್ಜುನ ಏರಿಯಾಯಿ ಈ ತಪಸ್ಸನ್ನು ಪಣ್ಣೊಂದು ಮುಲು ಕುಲ್ಲುದ ಅಂಡ ಮಲ್ಪುನಂಜ ಕಜ್ಜ ಬೇತೇನೆ ಉಂಜಮೆಯಿಟ್ಟು ಬಿರು ಕಟ್ಟೊಂದ ನನಂಜಮಿಟ್ಟು ಪಗರಿ ಉಂಟು ಮುಗಂಜಿ ತೊಟ್ಟೆದ ಚೀಲ ಬೆರಿಟ್ಟುಂಡು ಐತ ಒಟ್ಟು ಗೊಂಜಿ ಕತ್ತಿಲ್ಲ ತಿಕ್ಕ ಒಂದ ಸೊಂಟೋಗು ನುವ ಅಂತ ತೂನಗ ನು ಜಾಷಾಢ ಭೂತಿದನ ತೋಜಿನ ದಿನ ಈ ತಪಸ್ಸಿಗೆ ಬತ್ತದಿನ ಹತ್ತು ದಿನ ಕರಿಪೇರಬಾಡದು ಮುಲ್ಪ ಕೊಲ್ಲುದನ್ನ ಅದಾದಂದು ಗೊತ್ತಿಜ್ಜಿದ್ದು ಪಡೆದು ತಮಾಸ ಮಲ್ಪುವೆಗೆ ಅಯ್ಯನ ಕೇಂಡದು ಅರ್ಜುನೇ ನಾನೇ ತಮಸ ಮಲ್ಪುವನಾ

ಭಾರತನ ಪರಾಕ್ರಮದ ಪಾತ್ರನಕ್ಕೆ ಏನಿದ ಈಶ್ವರ ದೇವರು ಸರಿಯಪ್ಪ, ಈರ್ನ ತಪಸ್ಸು ಈರೆಗು ದಾದಬೋಡಲ್ನ ಮಲ್ತೋನ್ಲೇ ಲೋಕದ ಎಡ್ಡೆಪ್ಪುಗಾದ ತಪಸ್ಸು ಬಲ್ಪುನಂಚಿನ ಋಷಿ ಮುನಿಕುಲೆಗು ಪಿದೈಡು ದಾದ ಆಪುಣು ಪನ್ಪುನಂಚಿನ ಯೋಚನೆ ಉಪ್ಪಿರವಲ್ಲಿ ಈರೀರ್ನ ತಪಸ್ಸು ಮಲ್ಪುಲೆ ಆಂಡ ಯಾನು ಎನ್ನ ಬೋಂಟೆನ ಯಾನು ಬುಡಿದು ಪೋಪಿನ ಎತ್ತು ಪಗರಿ ಬುಡಿದು ಪಂಜಿನ ಕೆರಿನ ಕುಲು ಎಂಕುಲು ಅಂಚಾದು ಎಂಕುಲು ಈ ಬೋಂಟೆನು ದೆತ್ತೊಂದು ಪೋಪುವ ಸಾಧಿ ಬಿಡ್ಲೆ ಎಂದು ಪಂಡದು ಆಯನಂಚಿ ಪೋಯರ ಪಂಡದು ಕೂಡ ಆ ಪಂಜಿದ ಮೇಕು ಕೈಪಾಡುವೆ ಈಶ್ವರೇ ಅಯನ್ನು ತೂದಾನಗ ಆಯನ ಕೋಪದ ಅಗ್ಗಿಗು ಕುಡಲ ನೆಯ್ಯಿ ಮೈತಿಲೆ ಕಾಂಡು ಪಿಸಿರು ಬತ್ತನಿಗೆ ಅರ್ಜುನಗ ನಿನ್ನ ಕೈಪಾಡಿನ ಕೈ ಗಡಪೆಂದು ನಿಂಚನೆ ಪಾತರು ಪಾತರು ಸೇರದು ಲಡಾಯಿ ಸುರುವಾಂಡು ಪಗರಿ ಬುಡೊಂಡೆರು ಉರುಡಾಪತ್ತಾಯರು ಇಂಚಿನ ಆಂಡಲ ಅರ್ಜುನನ ಸಾಮರ್ಥ್ಯಲ ಬಾರಿ ಮಿತ್ತಾದಂಡು ಈಶ್ವರ ದೇವರಿಗೆ ಉಲಾಯ್ದುಲಾಯಿ ಸಂತೋಷಲಾತಂಡು ಅಂಡ ಬತ್ತಿನಾಯ ಸಾಮಾನ್ಯವಾಯಿನ ನರಮಾನಿ ಅತ್ತು ಒಂಜಿ ಸಬರೆ ಆಂಡಲ ಈ ರೀತಿದ ಒಂಜಿ ಸಾಹಸನೋ ಪರಾಕ್ರಮನೋ ತೋರವಡ ಅಂಡ ಇಂಬಿ ಏರಪ್ಪ ಅಂದ ಪಂಡದು ಆಶ್ಚರ್ಯಡು ಆ ಶಬರನ್ನು ತೂಪೆಗೆ ಅರ್ಜುನೇ

ಕಟ್ಟು ನಗ ಈತು ಬಿರ್ಸೆನೆ ಏರು ಪನ್ಪುನ ಈತು ಬಿರ್ಸೆನೆ ಏರು ಪನ್ಪುನ ಗ್ರೈತೆ ಪಾರ್ಥಗು ಆಯ್ಜಲಾಯಿನಿ ವೀರ ಛತ್ರಿಲೆ ಜಾತಿ ಸುಭವಡು ಪುದರು ಪಡೆಯಿನ

ಅರ್ಜುನ ಏತ ಮಂತ್ರದ ಬಾಣ ಪ್ರಯೋಗ ಮಲ್ತಂಡಲ ಆ ಸಬರ ಏಷದ ಈಶ್ವರೇ ಅವೇನು ಪೂರ ನಿಂಗದಿ ಬುಡಿಯಗೆ ಇಂಬೇ ಬುಡ್ನಂಚಿನ ಮಾತ ಪಗರಿನ ಪೊಲ್ತು ದಕ್ಕಿ ಕಡೆಗೆ ಪಗರಿ ಮಾತ ಮುಗಿದಾಂಡು ನನ್ನದಾದ ಮಲ್ಪುಣೆ ಪಂಡದು ಆ ಗಾಂಡಿವ ಬಿರುನು ದೆತ್ತದು ಆಯನ ತರೆಕ್ಕೆ ಹಾಕಿಗೆ ತರೆಕ್ಕೆ ಹಾಕನಾಗ ನೆತ್ತಿ ರಟ್ಟಿಂಡು ಕುಡಲ ಹಾಕೊಂದಿದ್ದೆ ಆತ ಬರ್ತು ಈ ಸರಿ ಆಯನ ಆ ಬಿರುನೆ ಒಯ್ತು ದೆತ್ತದು ದಿ ಒಂಡೆಗೆ ಇತ್ತೆ ಅರ್ಜುನೆ ಬೋಳು ಖಾಲಿ ಕೈ ದಾಲೈಜಿ ನನ್ನದಾದ ಮಲ್ಪುಣು

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಂಗೀತವನ್ನು ಆಧರಿಸಿಕೊಂಡು ಕಥನವನ್ನು ಚಿತ್ರಕಥನವನ್ನು ದಾಟಿಸುವಾಗ, ಆ ಚಿತ್ರಕಥನದ ಭಾಗವಾಗಿ ಸಂಭಾಷಣೆಗಳನ್ನು ರೂಪಿಸುವಾಗ ನಾವು ಸಂಗೀತದ ವ್ಯಾಕರಣವನ್ನು ಆಧರಿಸ್ತೀವಿ. ಆಗ ಒಂದು ಚಲನಚಿತ್ರ ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಹೋಗುತ್ತೆ. ನಾವು ಏನನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅದು ಅತ್ಯಂತ ಪ್ರಭಾವಿಯಾಗಿ ಅವರ ಮನಕ್ಕೆ ತಲುಪುತ್ತೆ. ಇದು ಈ ವಿಶೇಷತೆ ಯಾಕೆ ಹೀಗೆ ಅಂತಂದರೆ, ಅದು ನಮ್ಮ ಸಾಹಿತ್ಯಿಕ ಪರಂಪರೆಯ ಒಳಗೆ ಈ ವಿಶೇಷತೆ ಅಂತರ್ಗತವಾಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಹಿತ್ಯಕ ಚಳುವಳಿಗಳು ನಡೆದವು. ಅದು ನವೋದಯ ಅಂತ ನಾವು ಕರಿತೀವಿ, ಅದರ ನಂತರ ನವ್ಯ ಅಂತ ಕರಿತೀವಿ, ನವ್ಯೋತ್ತರ ಅಂತ ಕರಿತೀವಿ, ಪ್ರಗತಿಶೀಲ ಅಂತ ಕರಿತೀವಿ, ಬಂಡಾಯ ಅಂತ ಕರಿತೀವಿ. ಇವೆಲ್ಲ ಸಾಹಿತ್ಯಕ ಚಳುವಳಿಗಳು ಏನು ಮಾಡಿದವು ಅಂತಂದರೆ, ಆಯಾ ಕಾಲದ ಅಗತ್ಯಗಳನ್ನು ಭಿನ್ನವಾಗಿ ದಾಟಿಸುವಂಥ ಪ್ರಯತ್ನವನ್ನು ಮಾಡಿದವು. ನವೋದಯ ಕಾವ್ಯ ಪರಂಪರೆ ಅಥವಾ ನವೋದಯ ಸಾಹಿತ್ಯ ಪರಂಪರೆ ಅಂದರೆ ಏನು ಅಂತಂದರೆ, ಅಲ್ಲಿಯವರೆಗೆ ಇದ್ದಂಥ ಕಾಲಘಟ್ಟದ ಸಾಂಪ್ರದಾಯಿಕತೆಯನ್ನು ಮೀರುವಂಥ ಸಂದರ್ಭ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ರೂಪುಗೊಂಡಿತ್ತು ಅಂತ. ಅಂದರೆ ಪಾಶ್ಚಾತ್ಯ ವಲಯದ ಮುಖಾಂತರ ಬಂದಂಥ ಪಠ್ಯಗಳು ಕನ್ನಡ ಪ್ರಾಜ್ಞರನ್ನು ಪ್ರೇರಣೆ ನೀಡಿದವು. ಕನ್ನಡದ ಪ್ರಾಜ್ಞರಿಗೆ, ಕನ್ನಡದ ಚಿಂತಕರಿಗೆ ಪ್ರೇರಣೆ ನೀಡ್ತಾ ಹೋಗ್ತವೆ. ಅಂದರೆ ಇಂಗ್ಲೀಷ್ನಲ್ಲಿ ಆಗಿರುವಂಥ ಸಾಹಿತ್ಯದ ಪ್ರಯೋಗಗಳು ಕನ್ನಡಿಗರ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಆ ಹಂತದಲ್ಲಿನೇ ಬಿ ಎಂ ಶ್ರೀಯವರ ಕರುಣಾಳು ಬಾ ಬೆಳಕೆ ಪದ್ಯ ಅನುವಾದಿತವಾಗಿ ಕನ್ನಡದ ಜನರಿಗೆ ತಲುಪುತ್ತೆ. ಅವರ ಅನುವಾದಿತ ಕಾವ್ಯಗಳು ನವೋದಯದ ಪರಂಪರೆಗೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತವೆ. ಈ ಒಂದು ಕುವೆಂಪು ಅವರಂಥವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಬಿ ಎಂ ಶ್ರೀಯವರಿಗೆ ಆಭಾರಿಯಾಗಿದ್ದಾರೆ.

ಒಂದು ಪಶ್ಚಿಮದ ಚಿಂತನೆಯನ್ನು ನಾವು ಆವಾಹಿಸಿಕೊಂಡು ವಿಶ್ವಾತ್ಮಕ ಮೌಲ್ಯಗಳಿಗೆ ಹತ್ತಿರವಾಗಿ ಬರೆಯಬಲ್ಲ ಸಾಮರ್ಥ್ಯ ನಾವು ಎಲ್ಲಿಂದ ಪಡೆದುಕೊಂಡಿದ್ದೀವಿ ಅಂತಂದರೆ ಆ ಶಕ್ತಿಯನ್ನು ನಾವು ಬಿ ಎಂ ಶ್ರೀಯಿಂದ ಪಡೆದುಕೊಂಡಿದ್ದೀವಿ ಅನ್ನುವ ಮಾತುಗಳನ್ನು ಕುವೆಂಪು ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ದಾರೆ. ಸೊ ನವೋದಯ ಪರಂಪರೆ ಅಂತ ಅಂದರೆ ಕನ್ನಡದ ಚಿಂತನೆಗೆ ಒಂದು ಹೊಸತನದ ದಿಕ್ಕು ದೊರಕಿದ ಗಳಿಗೆ ಅದಕ್ಕನುಗುಣವಾಗಿರುವಂಥ ಕನ್ನಡದ ಅಭಿವ್ಯಕ್ತಿ, ಕಾವ್ಯಾತ್ಮಕ ಅಭಿವ್ಯಕ್ತಿ ಬಂದ ಸಂದರ್ಭದಲ್ಲಿ ನವೋದಯ ಅನ್ನುವಂಥ ಒಂದು ಜಾನರ್, ನವೋದಯ ಅನ್ನುವಂಥ ಒಂದು ಪರಂಪರೆ ರೂಪುಗೊಂಡಿತ್ತು, ಸಾಹಿತ್ಯಕ ಪರಂಪರೆ ರೂಪುಗೊಂಡಿತ್ತು. ಸೊ ಅದು ಆ ನವೋದಯದ್ದೇನು ಅಂತಂದರೆ ಆ ರೊಮ್ಯಾಂಟಿಕ್ ಫ್ರೇಮ್ವರ್ಕು ಮತ್ತು ನಿಸರ್ಗದ ಕುರಿತಾದ ಅಪ್ರತಿಮವಾಗಿರುವಂಥ ಪ್ರೀತಿ, ಭಾವಪ್ರಧಾನವಾಗಿರುವಂಥ ಇಂಟರ್ಪ್ರಿಟೇಷನ್ಸು ಈ ಹಂತದಲ್ಲಿ ಬಂದು ಇದನ್ನು ಇದರ ನಂತರದ ಸಾಹಿತ್ಯಕ ಪರಂಪರೆ ಏನು ಮಾಡಿತ್ತು, ನವ್ಯದ ಪರಂಪರೆ ಅಂತ ನಾವು ನೋಡ್ತೀವಿ. ಅದು ಪ್ಯಾಟರ್ನ್ಗಳನ್ನು ಈಗಾಗಲೇ ಆಗಿ ಹೋಗಿರುವಂಥ ಕಾವ್ಯದ ಪ್ಯಾಟರ್ನ್ಗಳನ್ನು ಒಡೆದು ಹೊಸ ರೀತಿಯಲ್ಲಿ ಅರ್ಥವನ್ನು ಹುಟ್ಟಿಸುವಂಥ ಪರಂಪರೆಯಾಗಿ ನವ್ಯ ಪರಂಪರೆ ಮುಖ್ಯ ಆಗುತ್ತೆ. ಇವೆರಡು ನವೋದಯ ನವ್ಯದ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಗಳು ಬಹುತೇಕ ಚಿಂತಕರ ಮೇಲೆ ಅದು ಪ್ರಭಾವ ಬೀರಿತ್ತು. ಆ ಕಾರಣಕ್ಕಾಗಿಯೇ ಕನ್ನಡದಲ್ಲಿ ಒಂದು ಪ್ರಗತಿಶೀಲ ಬಂಡಾಯ ಸಾಹಿತ್ಯದ ಪರಂಪರೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವೆಲ್ಲನೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವೆಲ್ಲವುಗಳು ಒಟ್ಟಾಗಿ ಸುಗಮ ಸಂಗೀತ ಪ್ರಕಾರದಲ್ಲಿ ಕೆಲಸ ಮಾಡಿದವರ ಮೇಲೂ ಪ್ರಭಾವ ಮಾಡಿದವು. ಎಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡುವಂಥ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಗೀತ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಆಮೇಲೆ ಗೀತೆಯನ್ನು ರಚಿಸುವವರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಭಾಷಣೆ ಬರೆಯುವವರ ಮೇಲೂ ಕೂಡ ಪ್ರಭಾವ ಬೀರಿದವು.

ನಿಮಗೆ ಈ ಪ್ರಭಾವಳಿಯ ಪರಂಪರೆ ಇದೆಯಲ್ಲ, ಆ ಮೂಲಕ ಕನ್ನಡಕ್ಕೆ ಮಹತ್ವದ ಚಲನಚಿತ್ರ ಗೀತೆಗಳು ದಕ್ಕಿದ್ವು ಅಂತ ನೀವು ಬಹಳ, ನಾನು ಈಗಾಗಲೇ ನಾವು ಚರ್ಚಿಸಿದ ಹಾಗೆ ಕನ್ನಡದ ಚಲನಚಿತ್ರ ಗೀತೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಸರಾಸಗಟವಾಗಿ ನಿರಾಕರಣೆ ಮಾಡುವಂತಿಲ್ಲ, ಅವು ಜನಪ್ರಿಯ ಅನ್ನುವ ಕಾರಣಕ್ಕಾಗಿ, ಅವು ಬರೀ ಮನೋರಂಜನೆ ಕೊಡ್ತವೆ, ಟೈಮ್ ಪಾಸ್ಗೆ ಬೇಕಾಗಿರುವಂಥ ಗೀತೆಗಳು ಅಷ್ಟೇ ಅಂತ ನೀವು ಸರಾಸಗಟಾಗಿ ತಿರಸ್ಕಾರ ಮಾಡುವ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಇದನ್ನು ದೃಢೀಕರಿಸುವ ಹಾಗೆ ನಮಗೆ ಕನ್ನಡ ಚಲನಚಿತ್ರ ಗೀತೆಗಳ ಪರಂಪರೆ ರೂಪುಗೊಂಡಿದೆ. ಇದರ ಆಧಾರವಾಗಿ ನಮಗೆ ಸಾಹಿತ್ಯದ ಚಳುವಳಿಗಳ ಬೆಂಬಲ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಕುವೆಂಪು ಅವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಬೇಂದ್ರೆಯವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಅಥವಾ ಕನ್ನಡದ ಶ್ರೇಷ್ಠ ಕಥನಕಾರರ ಕಥೆಗಳು ಕನ್ನಡ ಚಲನಚಿತ್ರ ರಂಗಕ್ಕೆ ಬಳಕೆಯಾಗುವಾಗ, ಈ ಸಾಹಿತ್ಯದ ಪ್ರಜ್ಞೆಯೇ ಒಂದು ಜೀವವಾಹಿನಿಯಾಗಿ ಸಂಜೀವಿನಿಯಾಗಿ ಪ್ರಭಾವಿಸಿದೆ ಅಂತ ಅನಿಸುತ್ತೆ ನನಗೆ. ಬೇಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಅಪಾರ್ಟ್ ಫ್ರಮ್ ಚಲನಚಿತ್ರ ಗೀತೆಗಳಲ್ಲೂ ಈಗ ನೀ ಹಿಂಗೆ ನೋಡಬೇಡ ನನ್ನ ಅನ್ನುವಂಥ ಒಂದು ಪದ್ಯವನ್ನು ಕನ್ನಡ ಸಿನಿಮಾ ರಂಗ ಒಂದು ಸಿನಿಮಾದಲ್ಲಿ ಬಳಸಿಕೊಂಡಿದೆ. ಆದರೆ ಅದು ರೂಪಿತವಾಗಿರುವಂಥ ಗಳಿಗೆ ಬೇರೆ, ಬಟ್ ಬಳಕೆಯಾದ ರೀತಿ ಬೇರೆ ಅನ್ನೋದ್ರ ಬಗ್ಗೆ ತಕರಾರುಗಳು ನಂತರದಲ್ಲಿ ಬಂದವು. ಅದೇನೇ ಇರಲಿ, ಜಾನಪದದ ಧಾಟಿಯ ಜೊತೆಗೆ ಇರುವಂಥ ಬೇಂದ್ರೆ ಪದ್ಯಗಳನ್ನು ಒಳಗೊಂಡು ತತ್ವಪದದ ಶ್ರೇಷ್ಠತೆಯನ್ನು ಮನವರಿಕೆ ಮಾಡಿಕೊಡುವಂಥ ಕಾವ್ಯ ಗೀತೆಗಳನ್ನು ಕನ್ನಡ ಚಲನಚಿತ್ರ ರಂಗ ತುಂಬ ಶ್ರದ್ಧೆಯಿಂದ ಬಳಸಿಕೊಂಡಿದೆ. ಅಲ್ಲಿ ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸಿಗೆ ಈ ಬಗೆಯ ಸಾಹಿತ್ಯಕ ಅಡಿಪಾಯ ಕಾರಣ, ಸಂಗೀತಾತ್ಮಕ ಅಡಿಪಾಯ ಕಾರಣ ಅಂತ ಅನಿಸುತ್ತೆ.

0: ಸಂಗೀತ.
1: ಹಾಗಾಗಿ ಒಂದು ಸಂಗೀತದಲ್ಲಿ ಅಂದ್ರೆ ಚಲನಚಿತ್ರ ಸಂಗೀತದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹೊಸ ಅಲೆಯ ಎಸ್ಪೆಷಲಿ ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೆ ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ಯಾಕೆ ಅಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಇಡೀ ಸಾಹಿತ್ಯಿಕ ಪರಂಪರೆಯ ಪ್ರಬುದ್ಧತೆಯನ್ನ ದಾಟಿಸುವ ಹಾಗೆ ಹಿನ್ನೆಲೆ ಸಂಗೀತ ಇದೆ. ಯಾಕೆಂದ್ರೆ ಗಿರೀಶ್ ಕಾಸರವಳ್ಳಿ ಅವರಂಥವರ ಸಿನಿಮಾಗಳಲ್ಲಿ ಹಾಡುಗಳಿರೋದಿಲ್ಲ, ಆದರೆ ಇಡೀ ಕಥನವನ್ನ ಕಥನದ ಬೌದ್ಧಿಕ ಶಕ್ತಿಯನ್ನ ಭಾವಪ್ರಧಾನವಾಗಿ ನಮಗೆ ದಾಟಿಸುವಂಥ ಪ್ರಯತ್ನವನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬರು ನಡೆಯುವಾಗ, ಯಾರೋ ಒಬ್ಬರು ಮಾತನಾಡುವಾಗ, ಒಂದು ಸೈಲೆನ್ಸ್ ಇರುವಾಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮುಖಾಂತರ ಆ ದೃಶ್ಯದ ಬೌದ್ಧಿಕ ಶಕ್ತಿಯನ್ನು ದಾಟಿಸುವಂಥ ಗುಣವನ್ನು ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳು ಮಾಡ್ತವೆ. ಹಾಗಾಗಿ ನನಗೆ ಅವರ ಜೊತೆಗೆ ಕೆಲಸ ಮಾಡುವಂಥ ಮ್ಯೂಸಿಷಿಯನ್ಸ್ ಅಂದರೆ ಮ್ಯೂಸಿಕ್ ಪ್ರತಿಭೆಗಳಿದ್ವಲ್ಲ, ಅವರು ಈ ಸಾಹಿತ್ಯಕ ಶಕ್ತಿಯನ್ನು ಅರ್ಥಕೊಂಡವರು. ಈ ಪರಂಪರೆಯ ಅಂದರೆ ಸಾಹಿತ್ಯಿಕ ಪರಂಪರೆ, ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ಈ ಎಲ್ಲ ಚಳುವಳಿಗಳ, ಸಾಹಿತ್ಯದ ಚಳುವಳಿಗಳ ವಿಶೇಷತೆಯನ್ನು ಗೊತ್ತು ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಅದು ಜನಪ್ರಿಯ ಸಿನಿಮಾ ನಿರ್ದೇಶಕರು ಕೂಡ ಇದನ್ನು ಬೇರೆ ರೀತಿಯಲ್ಲಿ, ಇದೇ ಪ್ರಭಾವವನ್ನು ಬೇರೆ ರೀತಿಯಲ್ಲಿ ಅವರು ಬಳಸಿಕೊಂಡರು. ಆ ಥರದ ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ಕುವೆಂಪು ಪದ್ಯವನ್ನು ಒಬ್ಬ ಚಲನಚಿತ್ರ ನಿರ್ದೇಶಕ ಬಳಸಿಕೊಳ್ಳೋ ಕಾಲಕ್ಕೆ ಒಂದು ಎಚ್ಚರವನ್ನು ಕಟ್ಟಿಕೊಳ್ತಾನೆ. ಬೇಂದ್ರೆಯವರ ಪದ್ಯವನ್ನು ಸಿನಿಮಾಕ್ಕೆ ಅಳವಡಿಸಿಕೊಳ್ಳುವಾಗ ಅದು ಹೇಗೆ ಸಬ್ಮಿಟ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಈ ಒಂದು ಕಂಬಾರ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು. ಅವರು ಪುರಾಣದ ಕಥನಗಳನ್ನು ಹೊಸಕಾಲದ ತಲೆಮಾರಿಗೆ ದಾಟಿಸುವಂಥ ಭಿನ್ನವಾಗಿರುವಂಥ ಸಾಹಿತ್ಯದ ಪ್ರಯೋಗಶೀಲತೆಯನ್ನು ಮೆರೆದವರು. ಅವರು ದೃಶ್ಯ ಮಾಧ್ಯಮಕ್ಕೆ, ಅವರ ಕೆಲವು ಕಥನಗಳು ದೃಶ್ಯ ಮಾಧ್ಯಮದಲ್ಲೂ ಕೂಡ ಬಂದಿದ್ದಾವೆ, ಎಸ್ಪೆಷಲಿ ಸಿನಿಮಾ ಆಗಿ ಕೂಡ ಜನರಿಗೆ ತಲುಪಿದ್ದಾವೆ. ಬಟ್ ಮುಖ್ಯವಾಗಿ ಅವರು ಪದ್ಯ ಕಟ್ಟುವ ಶೈಲಿ ಇದೆಯಲ್ಲ, ಕಂಬಾರರ ಕಾವ್ಯ ಪ್ರಜ್ಞೆ ತುಂಬ ಭಿನ್ನವಾಗಿದೆ. ಮಾವತ್ಸೆ ತುಂಗ ಅನ್ನುವಂಥ ಪದ್ಯ, ಅದು ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲಿ ತುಂಬ ಚರ್ಚಿತವಾದಂಥ ಪದ್ಯ. ಅಂಥವರು ಕಿರಿತರೆ ಅಂತ ನಾವು ಕರಿತೀವಲ್ಲ, ಅಂದರೆ ದೂರದರ್ಶನ ಅಂದರೆ ಟೆಲಿವಿಷನ್ ಮಾಧ್ಯಮಕ್ಕೆ ಅವರು ಕೆಲಸ ಮಾಡಿದಾಗ ಮತ್ತು ಸಿನಿಮಾ ಮಾಧ್ಯಮಕ್ಕೆ ಅವರ ಟೆಕ್ಸ್ಟ್ಗಳು ಬಳಕೆಯಾದಾಗ ಅತ್ಯಂತ ಸುಲಭವಾಗಿ ಅವುಗಳನ್ನು ಅನ್ವಯಿಸಬಹುದು ಅನ್ನುವಂಥ ಭರವಸೆ ಸಿನಿಮಾ ನಿರ್ದೇಶಕರಿಗೆ ಬರ್ತದೆ. ಯಾಕೆಂತಂದರೆ ಅವರ ಕಥನ ನಿರೂಪಣೆಯ ಶಕ್ತಿ ಮತ್ತು ಆ ಸಾಹಿತ್ಯದ ಪ್ರಕಾರವನ್ನು ದುಡಿಸಿಕೊಳ್ಳುವ ಶಕ್ತಿ ಪರಂಪರೆಯ ಪ್ರಜ್ಞೆಯ ಜೊತೆಗೆ ಇರೋದರಿಂದ ಅದು ಆ ತರಹದ ಒಂದು ಪ್ಯಾಟರ್ನ್ ಸಾಧ್ಯ ಆಗುತ್ತೆ, ಆ ಥರದ ಒಂದು ಪ್ರಯೋಗಶೀಲತೆ ಅವರಿಗೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಈಗ ನೀವು ಕನ್ನಡದಲ್ಲಿ ಮೂಡಲಮನೆ ಧಾರಾವಾಹಿ ಎಲ್ಲರಿಗೂ ಪರಿಚಿತ, ಅದರ ಶೀರ್ಷಿಕ ಗೀತೆಯನ್ನು ಮಾಡುವಾಗ ಅವರು ಅಪ್ಪಟ್ಟ ಜನಪದೀಯ ಸಂಸ್ಕೃತಿಯ ಎಳೆಗಳನ್ನೇ ಆಧರಿಸಿಕೊಂಡು ಅದನ್ನು ಫ್ರೇಮ್ ಮಾಡಿದ್ದಾರೆ ಅಂತ.

ಅಂದರೆ ಜನರ ಮನಸ್ಸಿನ ಒಳಗೆ ರಿಜಿಸ್ಟರ್ ಆಗಿರುವಂಥ ಸಂಗೀತದ ಪ್ಯಾಟರ್ನು ಮತ್ತು ಜನಪದದ ಪಠ್ಯದ ಪ್ಯಾಟರ್ನ್ನೇ ಅವರ ತಲೆಯಲ್ಲಿ ಇಟ್ಕೊಂಡು ಅದನ್ನು ಫ್ರೇಮ್ ಮಾಡಿದ್ದು. ಅವರು ಅದನ್ನು ಅವರು ಪಠ್ಯವನ್ನು ಆ ಶೀರ್ಷಿಕೆ ಗೀತೆ ಬರೆದವರು ಅವರೇ, ಅದಕ್ಕೆ ಸಂಗೀತ ನೀಡಿದವರು ಚಂದ್ರಶೇಖರ್ ಕಂಬಾರ ಅವರೇ. ಹಾಗಾಗಿ ನೀವು ಮೂಡಲ ಮನೆಯ ಶೀರ್ಷಿಕೆ ಗೀತೆ ಇದೆಯಲ್ಲ, ಅದನ್ನು ನೀವು ಗಮನಿಸಿದರೆ ಇಡೀ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಜನಪದ ಧಾಟಿಯನ್ನು ಅಥವಾ ಜನಪದ ಬದುಕನ್ನು ಅಥವಾ ಜನಪದೀಯ ಪಠ್ಯಗಳನ್ನು ಹೇಗೆ ಸೂಕ್ಷ್ಮವಾಗಿ ಗಮನಿಸಿತು ಅಂತ ನಾವು ತಿಳಿದುಕೊಳ್ಳಬಹುದು ಅಂತ. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಳಗೊಂಡಂತೆ ನಂತರದ ತಲೆಮಾರಿನ ಅನೇಕ ಕವಿಗಳ ಗೀತೆಗಳು ಕನ್ನಡ ಚಲನಚಿತ್ರ ರಂಗದ ಮುಖಾಂತರ ಅನಾವರಣಗೊಂಡಿದ್ದಾವೆ. ನನಗೆ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗುವ ಕಾಲಕ್ಕೆ ಅನೇಕ ಬಗೆಯ ಕಾಣಿಕೆಗಳು ರೂಪುಗೊಂಡಿದ್ದಾವೆ, ಅಂದರೆ ಕಾಂಟ್ರಿಬ್ಯೂಟ್ರಿ ಮಾಡೆಲ್ಗಳು ರೂಪುಗೊಂಡಿದ್ದಾವೆ. ಈಗ ಜಯಶ್ರೀ ಅರವಿಂದ್ ಅವರೇ ಹೇಳುವ ಹಾಗೆ ನಮ್ಮಲ್ಲಿ ಪ್ರಾಚೀನದಿಂದಲೂ ಹಾಡಬಹುದಾದ ಕಾವ್ಯ ಮತ್ತು ಓದಬಹುದಾದ ಕಾವ್ಯ ಎರಡೂ ಪ್ರಕಾರಗಳು ರಚನೆಯಾಗ್ತಾ ಬಂದಿವೆ ಅಂತ ಅವರು ಹೇಳ್ತಾರೆ. ಅವರು ತುಂಬ ಭಿನ್ನವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಎರಡು ಪ್ರಕಾರಗಳನ್ನು ಅವರು ಹಾಡುಗಬ್ಬ ಮತ್ತು ಓದುಗಬ್ಬ ಅಂತ ವಿಂಗಡಿಸಿ ಅವರು ಚರ್ಚೆ ಮಾಡ್ತಾರೆ. ಬಸವಣ್ಣ ಓದುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬಂದರೆ ಪುರಂದರದಾಸರು ಹಾಡುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬರ್ತಾರೆ ಅಂತ ತುಂಬ ಆಸಕ್ತಿದಾಯಕ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾರೆ. ಲಕ್ಷ್ಮೀಶ ರತ್ನಾಕರವರ್ಣಿ ಕನಕದಾಸ ಮುದ್ದಣ ಮುಂತಾದವರು ಓದುಗಬ್ಬ ಹಾಡುಗಬ್ಬ ಎರಡನ್ನೂ ರಚಿಸಿ ಖ್ಯಾತರಾಗಿದ್ದಾರೆ. 20ನೇ ಶತಮಾನದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಆನಂದಕಂದ, ಕೆ ಎಸ್ ನ, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ ಕಣವಿ ಮೊದಲಾದ ಹಿರಿಯ ಕವಿಗಳು ಕವಿತೆ ಮತ್ತು ಗೀತೆ ಎರಡನ್ನೂ ಸಮೃದ್ಧವಾಗಿ ರಚಿಸಿ ಸವ್ಯಸಾಚಿಗಳಾಗಿದ್ದರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಗುರುತಿಸ್ತಾರೆ. ನವ್ಯದ ಚಳುವಳಿಯ ಆಂದೋಲನದಲ್ಲಿಯೂ ಕೂಡ ಕೆ ಎಸ್ ನಿಸಾರ್ ಅಹಮದ್, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಸುಮತೀಂದ್ರ ನಾಡಿಗ್, ಚಂದ್ರಶೇಖರ್ ಕಂಬಾರ್, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಬಿ ಆರ್ ಲಕ್ಷ್ಮಣ್ ರಾವ್ ಮುಂತಾದವರು ತಮ್ಮ ಓದು ಕವಿತೆ ಅಂದರೆ ನವ್ಯ ಕವಿತೆಯ ಜೊತೆ ಜೊತೆಯಲ್ಲಿಯೇ ಹಾಡಬಹುದಾದ ಕವಿತೆಗಳನ್ನು ಬರೆದು ಸುಗಮ ಸಂಗೀತದ ತೋಟಕ್ಕೆ ಘಮಘಮಿಸುವ ಹೂವುಗಳನ್ನು ತುಂಬಿದ್ರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಯಾಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಚಲನಚಿತ್ರ ಸಂಗೀತದ ಕುರಿತು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ ಚಲನಚಿತ್ರ ಸಂಗೀತ ಪ್ರಕಾರ ತನ್ನನ್ನು ತಾನು ಕಟ್ಟಿಕೊಳ್ತಾ ಹೋಗಿರೋದು ಈ ಬಗೆಯ ಇತಿಹಾಸದ ಬೆಂಬಲದ ಮುಖಾಂತರ. ಈ ತರಹದ ಪ್ರಯೋಗಶೀಲತೆ ಇತಿಹಾಸ ಇದೆಯಲ್ಲ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ, ಈ ಬಗೆಯ ಇತಿಹಾಸವನ್ನು ಆಧರಿಸಿಕೊಂಡೇ ಹೊಸ ತಲೆಮಾರಿಗೆ ಬೇಕಾಗಿರುವಂಥ ಸಂಗೀತಾತ್ಮಕ ಕಾಣಿಕೆಗಳನ್ನು ನಮ್ಮ ಸಂಗೀತ ನಿರ್ದೇಶಕರು ನೀಡಿದರು. ನನಗೆ ಈ ಪರಂಪರೆಯ ಶಕ್ತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಿ ಅಶ್ವಥ್ ಅವರ ಪ್ರತಿಭೆಯನ್ನು ಗೊತ್ತು ಮಾಡಿಕೊಳ್ಬೇಕು. ನನಗೆ ಹೇಗೆ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್, ಪಿ ಕಾಳಿಂಗರಾಯರು ಹೇಗೆ ಕನ್ನಡ ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು, ಈ ಶ್ರೀಮಂತಗೊಳಿಸುವ ಪ್ರಯೋಗಶೀಲತೆ ಚಲನಚಿತ್ರರಂಗದಲ್ಲೂ ಕೂಡ ಮುಂದುವರಿಯಿತು. ಇವರ ಸಂಗೀತದ ಪ್ಯಾಟರ್ನ್ಗಳು ಚಲನಚಿತ್ರ ಸಂಗೀತದಲ್ಲೂ ಕೂಡ ಅಳವಡಿಕೆಯಾದವು. ಆ ಅಳವಡಿಕೆಯಾದ ನಂತರ ಮೂಡಿದ ಪ್ರಭಾವ ನಂತರದ ಚಲನಚಿತ್ರ ನಿರ್ದೇಶಕರಿಗೆ, ಚಲನಚಿತ್ರ ಸಂಗೀತ ನಿರ್ದೇಶಕರಿಗೆ, ಚಲನಚಿತ್ರ ಸಂಭಾಷಣೆಕಾರರಿಗೆ, ಚಲನಚಿತ್ರ ಗೀತ ರಚನೆಕಾರರಿಗೆ ಪ್ರೇರಣೆಯನ್ನು ನೀಡಿದವು. ಹಾಗಾಗಿ ನನಗೆ ಸಿ ಅಶ್ವಥ್ ಅವರ ಸುಗಮ ಸಂಗೀತದ ಪ್ರಯೋಗಗಳಿದಾವಲ್ಲ ಅವುಗಳು ಭಾಳ ಭಿನ್ನವಾಗಿದ್ದು, ಹಾಗಾಗಿನೇ ಅವರಿಗೆ ಚಲನಚಿತ್ರ ಸಂಗೀತ ನಿರ್ದೇಶನದ ಹೊಣೆಗಾರಿಕೆ ನಿಭಾಯಿಸುವಾಗ ಕಷ್ಟ ಅಂತ ಅನಿಸ್ಲಿಲ್ಲ. ಅತ್ಯಂತ ಸುಲಭವಾಗಿ ಅವ್ರಿಗೆ ಅವರ ಒಂದು ವಿಶೇಷತೆ ಏನಂತಂದರೆ ಶೂಟಿಂಗ್ ಟೈಮ್ನಲ್ಲಿನೇ ಅವರು ಆ ಪದ್ಯಗಳಿಗೆ ರಾಗವನ್ನು ರಚಿಸಿ ಅಲ್ಲೇ ಲೈವ್ ರೆಕಾರ್ಡ್ ಮಾಡಿಸಿ ಆ ಸಿನಿಮಾಕ್ಕೆ ಅದನ್ನು ಅಳವಡಿಸಬಹುದಾದ ರೀತಿಯಲ್ಲಿ ಅವರು ಇನ್ನೂ ತಂತ್ರಜ್ಞಾನ ದಟ್ಟವಾಗದೇ ಇದ್ದ ಕಾಲಘಟ್ಟದಲ್ಲಿ ಈ ಪ್ರಯೋಗವನ್ನು ಮಾಡಿದರಂತೆ ಅವರು. ಅಂದರೆ ಶೂಟಿಂಗ್ ಸ್ಪಾಟ್ನಲ್ಲೇ ಆ ಪದ್ಯಕ್ಕೆ ಒಂದು ಸಂಗೀತಾತ್ಮಕವಾಗಿರುವಂಥ ಸ್ಪರ್ಶ ನೀಡಿ ಅದು ವಾಪಸ್ ಎಡಿಟಿಂಗ್ ಟೈಮ್ನಲ್ಲಿ ಅದು ಎಕ್ಸಾಕ್ಟ್ ಆ ದೃಶ್ಯಕ್ಕೆ ಹೊಂದುವ ಹಾಗೆ ಇರ್ತಿತ್ತಂತೆ. ಆ ರೀತಿಯ ಪ್ರಯೋಗವನ್ನು ಸಿ ಅಶ್ವಥ್ ಅವರು ಮಾಡಿದ್ದಾರೆ. ಸಂತೋಷ್ ಶಿಶುನಾಳ ಶರೀಫ್ ಅವರ ಚಿತ್ರೀಕರಣ ಆ ಸಿನಿಮಾದ ಚಿತ್ರೀಕರಣದಲ್ಲಿ ಈ ಥರದ ಅವರು ಪ್ರಯೋಗಗಳನ್ನು ಮಾಡಿದರು ಅಂತ ಟಿ ಎಸ್ ನಾಗಾಭರಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಂಡು.

ಮೈಸೂರು ಅನಂತ ಸ್ವಾಮಿ ಅಂತವರು ಕೂಡ ಕನ್ನಡದ ನವೋದಯ ಮತ್ತು ನವ್ಯ ಪರಂಪರೆಯ ಕವಿಗಳ ಗೀತೆಗಳನ್ನು ಅವರು ಆಧರಿಸಿ ರಾಗ ಸಂಯೋಜನೆ ಮಾಡಿ ಅವರೇ ಬಹುತೇಕ ಹಾಡುಗಳನ್ನು ಹಾಡಿದ್ದಾರೆ. ನನಗೆ ಭಾವಗೀತೆ ಪ್ರಪಂಚದ ಪ್ರಭಾವಿ ಪದ್ಯಗಳಂದರೆ ಮೈಸೂರನ್ ಸ್ವಾಮಿ ಹಾಡಿದಂಥ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯಾಗಿರುವಂಥ ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನುವ ಹಾಡು 80-90 ದಶಕದಲ್ಲಿ ಜನಮಾನಸವನ್ನು ಸೆಳೆದಿತ್ತು. ಆ ಹಂತದಲ್ಲೇ ತುಂಬ ಕಲಾವಿದರು ಬಂದರು. ಇವತ್ತು ಚಲನಚಿತ್ರ ರಂಗದಲ್ಲಿ ತುಂಬ ಮಹತ್ವದ ಸಂಗೀತ ಪ್ರತಿಭೆ ಅಂತ ಪರಿಗಣಿಸಬಹುದಾದ ಯಾರಾದರೂ ಒಬ್ಬರಿದ್ದರೆ ಅದು ಸಾಧು ಕೋಕಿಲ್ಲ. ಅವರು ಹಾಸ್ಯ ಕಲಾವಿದರಾಗಿ ಗಮನ ಸೆಳೆದಿದ್ದಾರೆ, ಬಟ್ ಅವರ ರಿಯಲ್ ಶಕ್ತಿ ಇರೋದು ಸಂಗೀತದಲ್ಲಿ ಅಂತ. ಅದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಸಾಧು ಕೋಕಿಲ್ಲ ಅವರನ್ನು ಸಂಗೀತ ಕಲಾವಿದರನ್ನಾಗಿಯೇ ನೋಡ್ತಾರೆ. ಅಂದರೆ ಅವರು ಒಬ್ಬರು ಅಭಿನಯ ಕಲಾವಿದರನ್ನಾಗಿ ಅಥವಾ ಒಬ್ಬ ನಟರನ್ನಾಗಿ ನೋಡೋದಿಲ್ಲ. ಅವರು ಅವರ ನಿಜವಾದ ಪ್ರತಿಭೆ ಇರೋದೇ ಸಂಗೀತ ನಿರ್ದೇಶಕತ್ವದ ಶಕ್ತಿಯಲ್ಲಿ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ. ಅವರು ಮಧುವನ್ನು ಕರೆದರೆ ಅಂತ ಒಂದು ಹಾಡಿದೆ, ಆ ಹಾಡನ್ನು ಕೇಳಿದರೆ ಅಂದರೆ ವಾಣಿ ಹರಿಕೃಷ್ಣ ಅವರು ಹಾಡಿದ್ದು ಮಧುವನ್ನು ಕರೆದರೆ ಅನ್ನುವಂಥ ಹಾಡು, ಅದರ ರಾಗ ಸಂಯೋಜನೆ ಸಾಧು ಕೋಕಿಲ್ಲ. ಆ ಹಾಡನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಸಾಧು ಕೋಕಿಲ್ಲ ಎಂಥ ಶ್ರೇಷ್ಠ ಸಂಗೀತ ಪ್ರತಿಭೆ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ಹಿಸ್ ಆ್ಯಕ್ಟಿಂಗ್ ಸ್ಟೈಲ್.

ಹಾಗಾಗಿ ಅದು ಅದರ ಒಂದು ವಿಶೇಷತೆ ಏನು ಅಂತಂದರೆ 80ರ ದಶಕದಲ್ಲಿ ಒಂದು ಸಿನಿಮಾ ಬಂದಿತ್ತು, ರುಢಾಲಿ ಅಂತ ಹೇಳಿ, ಡಿಂಪಲ್ ಕಪಾಡಿಯಾ ನಟನೆ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಭೂಪೇನ್ ಹಜಾರಿಕಾ ಅವರು ಸಂಗೀತ ನಿರ್ದೇಶನ ನೀಡಿದರು. ಅವರು ಕೂಡ ದೇಶೀ ಸಂಗೀತದ ಪ್ರಭಾವದಲ್ಲಿ ಬಂದವರು. ಆ ಸಿನಿಮಾಕ್ಕಾಗಿ ಈ ಸಂಗೀತವನ್ನು ಅಳವಡಿಸಿಕೊಳ್ಳುವಾಗ ದೇಶಿ ಸಂಗೀತದ ಅನೇಕ ಆಯಾಮಗಳನ್ನು ಅವರು ಗೊತ್ತು ಮಾಡಿಕೊಂಡಿದ್ದರು. ಅದರ ಆಧಾರದ ಮೇಲೇ ಆ ಸಂಗೀತದ ರಾಗವನ್ನು, ಸಂಗೀತಾತ್ಮಕ ರೂಪವನ್ನು ಅವರು ದೃಢಪಡಿಸಿಕೊಂಡಿದ್ದರು. ದಿಲ್ ಹುಮ್ ಹುಮ್ ಕರೆ ಅಂತ ಒಂದು ಹಾಡಿದೆ ಆ ಸಿನಿಮಾದಲ್ಲಿ, ರುಡಾಲಿ ಸಿನಿಮಾದಲ್ಲಿ. ಅದರ ಎಳೆಗಳನ್ನು, ಅಂದರೆ ಅದರ ನಕಲಲ್ಲ, ಅದರ ಎಸೆನ್ಸನ್ನು ಅರ್ಥ ಮಾಡಿಕೊಂಡು ಕನ್ನಡಕ್ಕೆ ರೂಪಾಂತರ, ಕನ್ನಡದ ಸಂಗೀತಕ್ಕೆ ಅಳವಡಿಸಿ ರೂಪಾಂತರಿಸಿದವರು ಸಾಧು ಕೋಕಿಲ್ಲ. ಅದು ಮಧುವನ ಕರೆದರೆ ಅನ್ನುವಂಥ ಹಾಡಲ್ಲಿ ಆ ಪ್ರಯೋಗವನ್ನು ಮಾಡ್ತಾರೆ. ನನಗೆ ಅದು ಆ ಪ್ರಯೋಗ ತುಂಬ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಸಾಧು ಕೋಕಿಲ್ಲ ಅಂದರೆ ಹೊಸ ತಲೆಮಾರಿನ ನಟರಾಗಿ ಖ್ಯಾತರಾಗಿರುವಂಥ ಸಾಧು ಕೋಕಿಲ್ಲ, ಅವರ ಹಿನ್ನೆಲೆ ಏನಂತಂದರೆ ಈ ಸುಗಮ ಸಂಗೀತ ಪ್ರಕಾರದಲ್ಲಿ ಯಾರ್ಯಾರು ಮೇರು ಕಲಾವಿದರಾಗಿದ್ದರಲ್ಲ, ಮೈಸೂರು ಅನಂತ ಸ್ವಾಮಿಯ ನಂತರದಲ್ಲಿ ಸಿ ಅಶ್ವತ್ತು, ಬೇರೆ ಬೇರೆ ಮೇರು ಕಲಾವಿದರ ಜೊತೆಗೆ ಕೀಬೋರ್ಡನ್ನು ನುಡಿಸುವವರಾಗಿ ಅವರು ತುಂಬ ವರ್ಷಗಳ ಕಾಲ ಸಾಧು ಕೋಕಿಲ ಕೆಲಸ ಮಾಡಿದರು. ಆ ಅನುಭವ ಇದೆಯಲ್ಲ, ಅದು ಸಿನಿಮಾ ಸಂಗೀತವನ್ನು ಮಾಡುವ ಕಾಲಕ್ಕೂ ಕೂಡ ಅದು ನೆರವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ಅವರ ಮಧುವನ್ನು ಕರೆದರೆ ಹಾಡನ್ನು ಕೇಳಿದರೆ ಗೊತ್ತಾಗುತ್ತೆ.

ಹಾಗಾಗಿ ನನಗೆ ಯಾಕೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಈ ಪರಂಪರೆಯ ಪ್ರಜ್ಞೆ ಇರಬೇಕು ಅಂತಂದರೆ ಅವರಿಂದ ಹೊಸ ಬಗೆಯ ಕಾಣಿಕೆಗಳು ರೂಪಿತವಾಗ್ತವೆ ಅನ್ನೋದಕ್ಕೆ ನಾವು ಹಿಂದಣ ಹೆಜ್ಜೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನನಗೆ ಹೊಸ ತಲೆಮಾರಿಗೆ ಗೀತೆ ರಚನೆ ಮಾಡುವ ಕಾಲಕ್ಕೆ ಆ ಹಿಂದಣ ಹೆಜ್ಜೆಗಳ ಪ್ರಜ್ಞೆಯ ಜೊತೆಗಿನ ಒಂದು ಗಟ್ಟಿ ಪಠ್ಯಗಳನ್ನು ಅಥವಾ ಗಟ್ಟಿ ಲಿರಿಕ್ಸನ್ನು ಗಟ್ಟಿ ಸಂಗೀತವನ್ನು ದಾಟಿಸಿದ ಹಾಗಾಗತ್ತೆ. ಹಾಗಾಗಿ ಈ ಅಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಚಲನಚಿತ್ರ ಗೀತೆಗಳನ್ನು ನೋಡಬಹುದು. ಅದರದ್ದು ಅನೇಕ ಉದಾಹರಣೆಗಳಿದ್ದಾವೆ. ಕುವೆಂಪು ಅವರ, ನಾನು ಈಗಾಗಲೇ ಇನ್ನೊಂದು ಪ್ರಸ್ತಾಪ ಮಾಡಬೇಕು, ಕುವೆಂಪು ಅವರ ಪದ್ಯ ಇತ್ತಲ್ಲ, ಕುವೆಂಪು ಅವರ ಅನಿಕೇತನ ಪದ್ಯ ಇದೆಯಲ್ಲ, ಅದು ಭಾವಗೀತೆಯ ಲೋಕದಲ್ಲಿ ತುಂಬ ಜನಜನಿತವಾಗಿದ್ದಂಥ ಪದ್ಯ ಅದು. ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಪದ್ಯ. ಮೈಸೂರನ್ ಸ್ವಾಮಿ ಅವರು ಅದನ್ನು ತಾರಕಸ್ವರದಲ್ಲಿ ಹಾಡಿದ್ದು, ಅವರದೇ ರಾಗ ಸಂಯೋಜನೆ ಅದು. ಅದು ಬಹುತೇಕ ಜನರಿಗೆ ತಲುಪಿತ್ತು ಕ್ಯಾಸೆಟ್ ಲೋಕದ ಮುಖಾಂತರ. ಹಾಗಾಗಿ ಅಂದರೆ ಆತ್ಮೋದ್ಧಾರ ಅಷ್ಟರಲ್ಲಾಗಲಿ ಕುವೆಂಪು ಅವರು ಆತ್ಮೋದ್ಧಾರದ ಪರಿಕಲ್ಪನೆಯನ್ನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದರು. ಅದು ಭಾವಗೀತೆಗಳ ಮುಖಾಂತರ ಮತ್ತಷ್ಟು ಅಧಿಕೃತವಾಯಿತು. ಈ ಆತ್ಮೋದ್ಧಾರದ ಪರಿಕಲ್ಪನೆಗಳನ್ನು ಆಧರಿಸಿಕೊಂಡೇ ಕನ್ನಡದ ಸಿನಿಮಾದ ಕಥನಗಳು ರೂಪುಗೊಂಡವು. ಅಪಾರ್ಟ್ ಫ್ರಮ್ ಮಿಥಿಕಲ್ ನರೇಷನ್ಸ್ ಅಂದರೆ ಪುರಾಣದ ಕಥನಗಳ ಒಂದು ಬಂಧದಿಂದ ಮುಕ್ತಗೊಂಡು ಸಾಮಾಜಿಕ ಕಥನಗಳನ್ನು ರೂಪುಗೊಳಿಸಿ ಜನಮಾನಸವನ್ನು ಜನರ ಮನಸ್ಸನ್ನು ಶುದ್ಧೀಕರಿಸುವಂಥ ಪ್ರಯೋಗಗಳನ್ನು ನಂತರದ ದಿನಗಳಲ್ಲಿ ಚಲನಚಿತ್ರ ನಿರ್ದೇಶಕರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಗೀತ ರಚನಾಕಾರರು ಸ್ಪಂದಿಸ್ತಾರೆ, ಅದಕ್ಕೆ ಪೂರಕವಾಗಿ ಸಂಗೀತ ಪ್ರತಿಭೆಗಳು ಕೂಡ ಸ್ಪಂದಿಸಿ ಚಲನಚಿತ್ರ ಗೀತೆಗಳನ್ನು ಪ್ರಬಲಗೊಳಿಸ್ತಾರೆ. ಸೊ ಈ ಇತಿಹಾಸದ ನೆನಪುಗಳೊಂದಿಗೆ ನಾನು ಈ ಸಂಚಿಕೆಯನ್ನು ಕನ್ಕ್ಲೂಡ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಬರ್ತೇನೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯುವ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೆ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡಿಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ, ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದೀರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ. ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದನ್ನು ತಯಾರಿಸ್ಕೊಳ್ಳೋಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರಿಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೇ ಕೂಡ. ಅದೇ ರೀತಿ ನೀರಾವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು ಸಲಕರಣಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನು ಗಮನಿಸೋದಿಲ್ಲ, ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನ್ ಇರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕೆ ಆಗ್ಲಿಲ್ಲ, ಆದ್ರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ ಅವರ ಅನುಭವಗಳನ್ನ ಹಂಚಿಕೊಳ್ತಾ ಅದು ಇದನ್ನ ಹೇಳ್ತಾ ಇರ್ಬೋದಿದ್ರು. ಅವಾಗ್ಲಿಂದಾನೆ ನನಗೆ ಕುತೂಹಲ ಶುರುವಾಯ್ತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ತೂ ಅಂತ ಖರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು. ಕೆಲವು ಹೀಗೆ ಕಾಕ ತಳಿಯುವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು, ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನ್ ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನ್ ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ ಸಿಗುತ್ತೆ.
1: ನೀವು ಹೇಳಿದ ಹಾಗೇನೆ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟು ಮಟ್ಟಿಗೆ ತಡ್ಕೊಳಕಾಗ್ದಲ್ಲ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜೋನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂತಹ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
1: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಯಲ್ಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದ್ರ ಎಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಒಂದು. ಎರಡನೇದಾಗಿ, ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಿಕ್ಕೇನೆ ನಾವು ರೆಡಿ ಇಲ್ಲ ಇವತ್ತು. ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ. ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತ ಓದ್ ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗೆ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಕ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗು ಮೆಡಿಕಲ್ಲು ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟು, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸ್ಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲ್ ಪಿ ಯು ಸಿ ಲೆವೆಲ್ ಅಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ ಮುಂಚಿನ ತರ ಇಲ್ವೇನೋ, ಅಥವಾ ನಾನೊಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ. ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಕಾಂಪಿಟೆಂಟ್ ಆಗಿರಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
2: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು. ಬರೀ ಕಾನೂನು ಇದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟ್ಗೆ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
2: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ ನನಗನ್ಸ ಮಟ್ಟಕ್ಕೆ. ಕುತೂಹಲ ಕೆರಳಿಸ್ಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೇ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಶಕ್ತಿ, ಅವರ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದು ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬೋದು, ಅಥವಾ ಇದೇನಿದು ಅಂತ ಅನ್ನಿಸ್ಬೋದು. ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು. ನಾವು ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ, ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರ್ಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
2: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ ಬಿ ಎಸ್ ಸಿ ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ

0: ಇರುತ್ತೆ. ಇದಲ್ದಲ್ಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಆ ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವು ಇಲ್ದಲೆ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು ಆ ತುಡಿತ ಆ ದಾಹ ಬೇಕು.
1: ಹೌದು,
0: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲ್ ಪಿ ಯು ಸಿ ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರುವಂತಹ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್, ಇದು ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ. ಹಸಿವಿಲ್ಲ, ಹಸಿವಿಲ್ದಲೇ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ.
1: ಹೌದು,
0: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
2: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
0: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
2: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂತಹ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂತಹ

0: ಇರದೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ದಲ್ಲೇನೆ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ, ಅದನ್ನ ಫ್ಯಾಬ್ರಿಕೇಟ್ ಮಾಡೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ಅದಲ್ದಲ್ಲೇನೆ ಐಚ್ಛಿಕ ವಿಷಯ ಆರಿಸಿಕೊಂಡಂತ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನ ಕಲಿತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ. ಆಮೇಲೆ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ಅದು ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ. ಅದು ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ದಲ್ಲೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಅಧ್ಯಯನ ಮಾಡ್ತಾರೆ. ಇದಲ್ದಲ್ಲೇನೆ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ ನಲ್ಲಿ ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಶನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ, ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ ಗಳನ್ನ ತರಿಸಿದ್ದಾರೆ ಈ ಫೀಲ್ಡ್ ಅಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ.
1: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನ ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನ ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
0: ಸರ್, ಈಗ ಭೌತಶಾಸ್ತ್ರ ಓದಂತವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗ್, ಮೀಟಿಯಾರಾಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿ ಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷೀನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದೂ ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ದಲ್ಲೇನೆ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
1: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ, ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
0: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ? ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣೋಂಥ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು?
1: ಕುತೂಹಲಕಾರಿ
0: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನು ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ 7 ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ.
1: ಹೌದು,
0: ನಾವು ಅದನ್ನು ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP, 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತು ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್, ಯಾವ ಸ್ಟ್ರಾ ಇಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ.
1: ಹೌದು,
0: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ ಎಂಟಾಗಿದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪಾ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕಿ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವ್ರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ, ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋ ಅಂತ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತದು.
1: ಬಹಳ ಒಂದು ಅಪ್ಯಾಯಮಾನವಾದಂತ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮ್ಗೆ?
0: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ, ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರ್ಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂಥ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು, ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬ ವೇಗವಾಗಿ ತುಂಬ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನ ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
1: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ಳೋದಾದ್ರೆ.
0: ಅದೇ ಸರ್, ಅಂದ್ರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ, ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗ್ಲಿಲ್ಲ. ಕಷ್ಟಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ, ಯಾಕೆಂದ್ರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೇನಾಗಿದ್ವು ಅಂತಂದರೆ, ಸರ್ ನಾನು ಮಾಡಿದ ಪಿ ಎಚ್ ಡಿ ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಬೇಕಾಯ್ತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋಷ್ಟು ಇರಲಿಲ್ಲ ಸಮಯ ನನಗೆ, ಹಾಗಾಗಿ ಆ ಒಂದು ಅಳಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದು ಅದೊಂದು ಸಮುದ್ರ ಸರ್, ಅದು ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೇ ರೀತಿ ಆದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್, ಅದು ಅದು ಹೇಳೋದಕ್ಕೆ ಆಗೋದಿಲ್ಲ. ಅದು ಅದು ಅನುಭವಿಸೇ ಗೊತ್ತಾಗಬೇಕು, ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಏಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬಾ ಅಪ್ಯಾಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
1: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳೋದಾದ್ರೆ.
0: ನನಗೆ ಇದೆ ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನು ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್

0: ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು. ಹಾಗೆ ನನಗೆ ಮುಂಚಿಂದಲೂ ಕೂಡ ಈ ಶಾಯಿ ಪೆನ್ ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ. ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನ, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
1: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿಯೇ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
0: ಸರ್. ನನ್ನನ್ನು ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ ಅದು ದೂರದಲ್ಲೆಲ್ಲೋ ಅದರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು. ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು.
1: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೆ ಏನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಸರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಂಗೀತವನ್ನ ಆಧರಿಸಿಕೊಂಡು ಕಥನವನ್ನ ಚಿತ್ರಕಥನವನ್ನ ದಾಟಿಸುವಾಗ, ಆ ಚಿತ್ರಕಥನದ ಭಾಗವಾಗಿ ಸಂಭಾಷಣೆಗಳನ್ನು ರೂಪಿಸುವಾಗ ನಾವು ಸಂಗೀತದ ವ್ಯಾಕರಣವನ್ನು ಆಧರಿಸ್ತೀವಿ. ಆಗ ಒಂದು ಚಲನಚಿತ್ರ ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಹೋಗುತ್ತೆ. ನಾವು ಏನನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅದು ಅತ್ಯಂತ ಪ್ರಭಾವಿಯಾಗಿ ಅವರ ಮನಕ್ಕೆ ತಲುಪುತ್ತೆ. ಇದು ಈ ವಿಶೇಷತೆ ಯಾಕೆ ಹೀಗೆ ಅಂತಂದರೆ, ಅದು ನಮ್ಮ ಸಾಹಿತ್ಯಿಕ ಪರಂಪರೆಯ ಒಳಗೆ ಈ ವಿಶೇಷತೆ ಅಂತರ್ಗತವಾಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಹಿತ್ಯಕ ಚಳುವಳಿಗಳು ನಡೆದು, ಅದು ನವೋದಯ ಅಂತ ನಾವು ಕರಿತೀವಿ, ಅದರ ನಂತರ ನವ್ಯ ಅಂತ ಕರಿತೀವಿ, ನವ್ಯೋತ್ತರ ಅಂತ ಕರಿತೀವಿ, ಪ್ರಗತಿಶೀಲ ಅಂತ ಕರಿತೀವಿ, ಬಂಡಾಯ ಅಂತ ಕರಿತೀವಿ. ಇವೆಲ್ಲ ಸಾಹಿತ್ಯಕ ಚಳುವಳಿಗಳು ಏನು ಮಾಡಿದವು ಅಂತಂದರೆ, ಆಯಾ ಕಾಲದ ಅಗತ್ಯಗಳನ್ನು ಭಿನ್ನವಾಗಿ ದಾಟಿಸುವಂಥ ಪ್ರಯತ್ನವನ್ನು ಮಾಡಿದವು. ನವೋದಯ ಕಾವ್ಯ ಪರಂಪರೆ ಅಥವಾ ನವೋದಯ ಸಾಹಿತ್ಯ ಪರಂಪರೆ ಅಂದರೆ ಏನು ಅಂತಂದರೆ, ಅಲ್ಲಿಯವರೆಗೆ ಇದ್ದಂಥ ಕಾಲಘಟ್ಟದ ಸಾಂಪ್ರದಾಯಿಕತೆಯನ್ನು ಮೀರುವಂಥ ಸಂದರ್ಭ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ರೂಪುಗೊಂಡಿತ್ತು ಅಂತ. ಅಂದರೆ ಪಾಶ್ಚಾತ್ಯ ವಲಯದ ಮುಖಾಂತರ ಬಂದಂಥ ಪಠ್ಯಗಳು ಕನ್ನಡ ಪ್ರಾಜ್ಞರನ್ನು ಪ್ರೇರಣೆ ನೀಡಿದವು, ಕನ್ನಡದ ಪ್ರಾಜ್ಞರಿಗೆ, ಕನ್ನಡದ ಚಿಂತಕರಿಗೆ ಪ್ರೇರಣೆ ನೀಡ್ತಾ ಹೋಗ್ತವೆ. ಅಂದರೆ ಇಂಗ್ಲೀಷ್ನಲ್ಲಿ ಆಗಿರುವಂಥ ಸಾಹಿತ್ಯದ ಪ್ರಯೋಗಗಳು ಕನ್ನಡಿಗರ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಆ ಹಂತದಲ್ಲಿನೇ ಬಿ ಎಂ ಶ್ರೀಯವರ ಕರುಣಾಳು ಬಾ ಬೆಳಕೆ ಪದ್ಯ ಅನುವಾದಿತವಾಗಿ ಕನ್ನಡದ ಜನರಿಗೆ ತಲುಪುತ್ತೆ. ಅವರ ಅನುವಾದಿತ ಕಾವ್ಯಗಳು ನವೋದಯದ ಪರಂಪರೆಗೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತವೆ. ಈ ಒಂದು ಕುವೆಂಪು ಅವರಂಥವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಬಿ ಎಂ ಶ್ರೀಯವರಿಗೆ ಆಭಾರಿಯಾಗಿದ್ದಾರೆ.

ಒಂದು ಪಶ್ಚಿಮದ ಚಿಂತನೆಯನ್ನು ನಾವು ಆವಾಹಿಸಿಕೊಂಡು ವಿಶ್ವಾತ್ಮಕ ಮೌಲ್ಯಗಳಿಗೆ ಹತ್ತಿರವಾಗಿ ಬರೆಯಬಲ್ಲ ಸಾಮರ್ಥ್ಯ ನಾವು ಎಲ್ಲಿಂದ ಪಡೆದುಕೊಂಡಿದ್ದೀವಿ ಅಂತಂದರೆ ಆ ಶಕ್ತಿಯನ್ನು ನಾವು ಬಿ ಎಂ ಶ್ರೀಯಿಂದ ಪಡೆದುಕೊಂಡಿದ್ದೀವಿ ಅನ್ನುವ ಮಾತುಗಳನ್ನು ಕುವೆಂಪು ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ದಾರೆ. ಸೊ ನವೋದಯ ಪರಂಪರೆ ಅಂತ ಅಂದರೆ ಕನ್ನಡದ ಚಿಂತನೆಗೆ ಒಂದು ಹೊಸತನದ ದಿಕ್ಕು ದೊರಕಿದ ಗಳಿಗೆ ಅದಕ್ಕನುಗುಣವಾಗಿರುವಂಥ ಕನ್ನಡದ ಅಭಿವ್ಯಕ್ತಿ, ಕಾವ್ಯಾತ್ಮಕ ಅಭಿವ್ಯಕ್ತಿ ಬಂದ ಸಂದರ್ಭದಲ್ಲಿ ನವೋದಯ ಅನ್ನುವಂಥ ಒಂದು ಜಾನರ್, ನವೋದಯ ಅನ್ನುವಂಥ ಒಂದು ಪರಂಪರೆ ರೂಪುಗೊಂಡಿತ್ತು, ಸಾಹಿತ್ಯಕ ಪರಂಪರೆ ರೂಪುಗೊಂಡಿತ್ತು. ಸೊ ಅದು ಆ ನವೋದಯದ್ದೇನು ಅಂತಂದರೆ ಆ ರೊಮ್ಯಾಂಟಿಕ್ ಫ್ರೇಮ್ವರ್ಕು ಮತ್ತು ನಿಸರ್ಗದ ಕುರಿತಾದ ಅಪ್ರತಿಮವಾಗಿರುವಂಥ ಪ್ರೀತಿ, ಭಾವಪ್ರಧಾನವಾಗಿರುವಂಥ ಇಂಟರ್ಪ್ರಿಟೇಷನ್ಸು ಈ ಹಂತದಲ್ಲಿ ಬಂದು ಇದನ್ನು ಇದರ ನಂತರದ ಸಾಹಿತ್ಯಕ ಪರಂಪರೆ ಏನು ಮಾಡಿತ್ತು, ನವ್ಯದ ಪರಂಪರೆ ಅಂತ ನಾವು ನೋಡ್ತೀವಿ. ಅದು ಪ್ಯಾಟರ್ನ್ಗಳನ್ನು ಈಗಾಗಲೇ ಆಗಿ ಹೋಗಿರುವಂಥ ಕಾವ್ಯದ ಪ್ಯಾಟರ್ನ್ಗಳನ್ನು ಒಡೆದು ಹೊಸ ರೀತಿಯಲ್ಲಿ ಅರ್ಥವನ್ನು ಹುಟ್ಟಿಸುವಂಥ ಪರಂಪರೆಯಾಗಿ ನವ್ಯ ಪರಂಪರೆ ಮುಖ್ಯ ಆಗುತ್ತೆ. ಇವೆರಡು ನವೋದಯ ನವ್ಯದ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಗಳು ಬಹುತೇಕ ಚಿಂತಕರ ಮೇಲೆ ಅದು ಪ್ರಭಾವ ಬೀರಿತ್ತು. ಆ ಕಾರಣಕ್ಕಾಗಿಯೇ ಕನ್ನಡದಲ್ಲಿ ಒಂದು ಪ್ರಗತಿಶೀಲ ಬಂಡಾಯ ಸಾಹಿತ್ಯದ ಪರಂಪರೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವೆಲ್ಲನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವೆಲ್ಲವುಗಳು ಒಟ್ಟಾಗಿ ಸುಗಮ ಸಂಗೀತ ಪ್ರಕಾರದಲ್ಲಿ ಕೆಲಸ ಮಾಡಿದವರ ಮೇಲೂ ಪ್ರಭಾವ ಮಾಡಿದವು. ಎಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಗೀತ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಆಮೇಲೆ ಗೀತೆಯನ್ನು ರಚಿಸುವವರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಭಾಷಣೆ ಬರೆಯುವವರ ಮೇಲೂ ಕೂಡ ಪ್ರಭಾವ ಬೀರಿದವು.

ನಿಮಗೆ ಈ ಪ್ರಭಾವಳಿಯ ಪರಂಪರೆ ಇದೆಯಲ್ಲ, ಆ ಮೂಲಕ ಕನ್ನಡಕ್ಕೆ ಮಹತ್ವದ ಚಲನಚಿತ್ರ ಗೀತೆಗಳು ದಕ್ಕಿದ್ವು ಅಂತ ನೀವು ಬಹಳ, ನಾನು ಈಗಾಗಲೇ ನಾವು ಚರ್ಚಿಸಿದ ಹಾಗೆ ಕನ್ನಡದ ಚಲನಚಿತ್ರ ಗೀತೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಸರಾಸಗಟವಾಗಿ ನಿರಾಕರಣೆ ಮಾಡುವಂತಿಲ್ಲ, ಅವು ಜನಪ್ರಿಯ ಅನ್ನುವ ಕಾರಣಕ್ಕಾಗಿ ಅವು ಬರೀ ಮನೋರಂಜನೆ ಕೊಡ್ತವೆ, ಟೈಮ್ ಪಾಸ್ಗೆ ಬೇಕಾಗಿರುವಂಥ ಗೀತೆಗಳು ಅಷ್ಟೇ ಅಂತ ನೀವು ಸರಾಸಗಟಾಗಿ ತಿರಸ್ಕಾರ ಮಾಡುವ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಇದನ್ನು ದೃಢೀಕರಿಸುವ ಹಾಗೆ ನಮಗೆ ಕನ್ನಡ ಚಲನಚಿತ್ರ ಗೀತೆಗಳ ಪರಂಪರೆ ರೂಪುಗೊಂಡಿದೆ. ಇದರ ಆಧಾರವಾಗಿ ನಮಗೆ ಸಾಹಿತ್ಯದ ಚಳುವಳಿಗಳ ಬೆಂಬಲ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಕುವೆಂಪು ಅವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಬೇಂದ್ರೆಯವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಅಥವಾ ಕನ್ನಡದ ಶ್ರೇಷ್ಠ ಕಥನಕಾರರ ಕಥೆಗಳು ಕನ್ನಡ ಚಲನಚಿತ್ರ ರಂಗಕ್ಕೆ ಬಳಕೆಯಾಗುವಾಗ, ಈ ಸಾಹಿತ್ಯದ ಪ್ರಜ್ಞೆಯೇ ಒಂದು ಜೀವವಾಹಿನಿಯಾಗಿ ಸಂಜೀವಿನಿಯಾಗಿ ಪ್ರಭಾವಿಸಿದೆ ಅಂತ ಅನಿಸುತ್ತೆ ನನಗೆ. ಬೇಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಅಪಾರ್ಟ್ ಫ್ರಮ್ ಚಲನಚಿತ್ರ ಗೀತೆಗಳಲ್ಲೂ ಈಗ ನೀ ಹಿಂಗೆ ನೋಡಬೇಡ ನನ್ನ ಅನ್ನುವಂಥ ಒಂದು ಪದ್ಯವನ್ನು ಕನ್ನಡ ಸಿನಿಮಾ ರಂಗ ಒಂದು ಸಿನಿಮಾದಲ್ಲಿ ಬಳಸಿಕೊಂಡಿದೆ. ಆದರೆ ಅದು ರೂಪಿತವಾಗಿರುವಂಥ ಗಳಿಗೆ ಬೇರೆ, ಬಟ್ ಬಳಕೆಯಾದ ರೀತಿ ಬೇರೆ ಅನ್ನೋದ್ರ ಬಗ್ಗೆ ತಕರಾರುಗಳು ನಂತರದಲ್ಲಿ ಬಂದವು. ಅದೇನೇ ಇರಲಿ, ಜಾನಪದದ ಧಾಟಿಯ ಜೊತೆಗೆ ಇರುವಂಥ ಬೇಂದ್ರೆ ಪದ್ಯಗಳನ್ನು ಒಳಗೊಂಡು ತತ್ವಪದದ ಶ್ರೇಷ್ಠತೆಯನ್ನು ಮನವರಿಕೆ ಮಾಡಿಕೊಡುವಂಥ ಕಾವ್ಯ ಗೀತೆಗಳನ್ನು ಕನ್ನಡ ಚಲನಚಿತ್ರ ರಂಗ ತುಂಬ ಶ್ರದ್ಧೆಯಿಂದ ಬಳಸಿಕೊಂಡಿದೆ. ಅಲ್ಲಿ ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸಿಗೆ ಈ ಬಗೆಯ ಸಾಹಿತ್ಯಕ ಅಡಿಪಾಯ ಕಾರಣ, ಸಂಗೀತಾತ್ಮಕ ಅಡಿಪಾಯ ಕಾರಣ ಅಂತ ಅನಿಸುತ್ತೆ ನನಗೆ.

ಹಾಗಾಗಿ ಒಂದು ಸಂಗೀತದಲ್ಲಿ ಅಂದ್ರೆ ಚಲನಚಿತ್ರ ಸಂಗೀತದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹೊಸ ಅಲೆಯ ಎಸ್ಪೆಷಲಿ ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೆ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ಯಾಕೆ ಅಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಇಡೀ ಸಾಹಿತ್ಯಿಕ ಪರಂಪರೆಯ ಪ್ರಬುದ್ಧತೆಯನ್ನ ದಾಟಿಸುವ ಹಾಗೆ ಹಿನ್ನೆಲೆ ಸಂಗೀತ ಇದೆ. ಯಾಕೆಂದ್ರೆ ಗಿರೀಶ್ ಕಾಸರವಳ್ಳಿ ಅವರಂತವರ ಸಿನಿಮಾಗಳಲ್ಲಿ ಹಾಡುಗಳಿರೋದಿಲ್ಲ, ಆದ್ರೆ ಇಡೀ ಕಥನವನ್ನ ಕಥನದ ಬೌದ್ಧಿಕ ಶಕ್ತಿಯನ್ನ ಭಾವಪ್ರಧಾನವಾಗಿ ನಮಗೆ ದಾಟಿಸುವಂಥ ಪ್ರಯತ್ನವನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬರು ನಡೆಯುವಾಗ, ಯಾರೋ ಒಬ್ಬರು ಮಾತನಾಡುವಾಗ, ಒಂದು ಸೈಲೆನ್ಸ್ ಇರುವಾಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮುಖಾಂತರ ಆ ದೃಶ್ಯದ ಬೌದ್ಧಿಕ ಶಕ್ತಿಯನ್ನು ದಾಟಿಸುವಂಥ ಗುಣವನ್ನು ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳು ಮಾಡ್ತವೆ. ಹಾಗಾಗಿ ನನಗೆ ಅವರ ಜೊತೆಗೆ ಕೆಲಸ ಮಾಡುವಂಥ ಮ್ಯೂಸಿಷಿಯನ್ಸ್ ಅಂದರೆ ಮ್ಯೂಸಿಕ್ ಪ್ರತಿಭೆಗಳಿದ್ವಲ್ಲ, ಅವರು ಈ ಸಾಹಿತ್ಯಕ ಶಕ್ತಿಯನ್ನು ಅರ್ಥಕೊಂಡವರು. ಈ ಪರಂಪರೆಯ ಅಂದರೆ ಸಾಹಿತ್ಯಿಕ ಪರಂಪರೆ, ನವೋದಯ, ನವ್ಯ, ಪ್ರಗತಿಶೀಲ ಬಂಡಾಯ, ಈ ಎಲ್ಲ ಚಳುವಳಿಗಳ, ಸಾಹಿತ್ಯದ ಚಳುವಳಿಗಳ ವಿಶೇಷತೆಯನ್ನು ಗೊತ್ತು ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಅದು ಜನಪ್ರಿಯ ಸಿನಿಮಾ ನಿರ್ದೇಶಕರು ಕೂಡ ಇದನ್ನು ಬೇರೆ ರೀತಿಯಲ್ಲಿ, ಇದೇ ಪ್ರಭಾವವನ್ನು ಬೇರೆ ರೀತಿಯಲ್ಲಿ ಅವರು ಬಳಸಿಕೊಂಡರು. ಆ ಥರದ ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ಕುವೆಂಪು ಪದ್ಯವನ್ನು ಒಬ್ಬ ಚಲನಚಿತ್ರ ನಿರ್ದೇಶಕ ಬಳಸಿಕೊಳ್ಳೋ ಕಾಲಕ್ಕೆ ಒಂದು ಎಚ್ಚರವನ್ನು ಕಟ್ಟಿಕೊಳ್ತಾನೆ. ಬೇಂದ್ರೆಯವರ ಪದ್ಯವನ್ನು ಸಿನಿಮಾಕ್ಕೆ ಅಳವಡಿಸಿಕೊಳ್ಳುವಾಗ ಅದು ಹೇಗೆ ಸಬ್ಮಿಟ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಈ ಒಂದು ಕಂಬಾರ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಅವರು ಪುರಾಣದ ಕಥನಗಳನ್ನು ಹೊಸಕಾಲದ ತಲೆಮಾರಿಗೆ ದಾಟಿಸುವಂಥ ಭಿನ್ನವಾಗಿರುವಂಥ ಸಾಹಿತ್ಯದ ಪ್ರಯೋಗಶೀಲತೆಯನ್ನು ಮೆರೆದವರು. ಅವರು ದೃಶ್ಯ ಮಾಧ್ಯಮಕ್ಕೆ, ಅವರ ಕೆಲವು ಕಥನಗಳು ದೃಶ್ಯ ಮಾಧ್ಯಮದಲ್ಲೂ ಕೂಡ ಬಂದಿದ್ದಾವೆ, ಎಸ್ಪೆಷಲಿ ಸಿನಿಮಾ ಆಗಿ ಕೂಡ ಜನರಿಗೆ ತಲುಪಿದ್ದಾವೆ. ಬಟ್ ಮುಖ್ಯವಾಗಿ ಅವರು ಪದ್ಯ ಕಟ್ಟುವ ಶೈಲಿ ಇದೆಯಲ್ಲ, ಕಂಬಾರರ ಕಾವ್ಯ ಪ್ರಜ್ಞೆ ತುಂಬ ಭಿನ್ನವಾಗಿದೆ. ಮಾವತ್ಸೆ ತುಂಗ ಅನ್ನುವಂಥ ಪದ್ಯ, ಅದು ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲಿ ತುಂಬ ಚರ್ಚಿತವಾದಂಥ ಪದ್ಯ. ಅಂಥವರು ಕಿರಿತರೆ ಅಂತ ನಾವು ಕರಿತೀವಲ್ಲ, ಅಂದರೆ ದೂರದರ್ಶನ ಅಂದರೆ ಟೆಲಿವಿಷನ್ ಮಾಧ್ಯಮಕ್ಕೆ ಅವರು ಕೆಲಸ ಮಾಡಿದಾಗ ಮತ್ತು ಸಿನಿಮಾ ಮಾಧ್ಯಮಕ್ಕೆ ಅವರ ಟೆಕ್ಸ್ಟ್ಗಳು ಬಳಕೆಯಾದಾಗ ಅತ್ಯಂತ ಸುಲಭವಾಗಿ ಅವುಗಳನ್ನು ಅನ್ವಯಿಸಬಹುದು ಅನ್ನುವಂಥ ಭರವಸೆ ಸಿನಿಮಾ ನಿರ್ದೇಶಕರಿಗೆ ಬರ್ತದೆ. ಯಾಕೆಂತಂದರೆ ಅವರ ಕಥನ ನಿರೂಪಣೆಯ ಶಕ್ತಿ ಮತ್ತು ಆ ಸಾಹಿತ್ಯದ ಪ್ರಕಾರವನ್ನು ದುಡಿಸಿಕೊಳ್ಳುವ ಶಕ್ತಿ ಪರಂಪರೆಯ ಪ್ರಜ್ಞೆಯ ಜೊತೆಗೆ ಇರೋದರಿಂದ ಅದು ಆ ತರಹದ ಒಂದು ಪ್ಯಾಟರ್ನ್ ಸಾಧ್ಯ ಆಗುತ್ತೆ, ಆ ಥರದ ಒಂದು ಪ್ರಯೋಗಶೀಲತೆ ಅವರಿಗೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಈಗ ನೀವು ಕನ್ನಡದಲ್ಲಿ ಮೂಡಲ ಮನೆ ಧಾರಾವಾಹಿ ಎಲ್ಲರಿಗೂ ಪರಿಚಿತ, ಅದರ ಶೀರ್ಷಿಕ ಗೀತೆಯನ್ನು ಮಾಡುವಾಗ ಅವರು ಅಪ್ಪಟ ಜನಪದೀಯ ಸಂಸ್ಕೃತಿಯ ಎಳೆಗಳನ್ನೇ ಆಧರಿಸಿಕೊಂಡು ಅದನ್ನು ಫ್ರೇಮ್ ಮಾಡಿದ್ದಾರೆ.

ಅಂದರೆ ಜನರ ಮನಸ್ಸಿನ ಒಳಗೆ ರಿಜಿಸ್ಟರ್ ಆಗಿರುವಂಥ ಸಂಗೀತದ ಪ್ಯಾಟರ್ನು ಮತ್ತು ಜನಪದದ ಪಠ್ಯದ ಪ್ಯಾಟರ್ನೇ ಅವರ ತಲೆಯಲ್ಲಿ ಇಟ್ಕೊಂಡು ಅದನ್ನು ಫ್ರೇಮ್ ಮಾಡಿದ್ದು. ಅವರು ಅದನ್ನು ಅವರು ಪಠ್ಯವನ್ನು ಆ ಶೀರ್ಷಿಕೆ ಗೀತೆ ಬರೆದವರು ಅವರೇ, ಅದಕ್ಕೆ ಸಂಗೀತ ನೀಡಿದವರು ಚಂದ್ರಶೇಖರ್ ಕಂಬಾರ ಅವರೇ. ಹಾಗಾಗಿ ನೀವು ಮೂಡಲ ಮನೆಯ ಶೀರ್ಷಿಕೆ ಗೀತೆ ಇದೆಯಲ್ಲ, ಅದನ್ನು ನೀವು ಗಮನಿಸಿದರೆ ಇಡೀ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಜನಪದ ಧಾಟಿಯನ್ನು ಅಥವಾ ಜನಪದ ಬದುಕನ್ನು ಅಥವಾ ಜನಪದೀಯ ಪಠ್ಯಗಳನ್ನು ಹೇಗೆ ಸೂಕ್ಷ್ಮವಾಗಿ ಗಮನಿಸಿತು ಅಂತ ನಾವು ತಿಳಿದುಕೊಳ್ಳಬಹುದು ಅಂತ. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಳಗೊಂಡಂತೆ ನಂತರದ ತಲೆಮಾರಿನ ಅನೇಕ ಕವಿಗಳ ಗೀತೆಗಳು ಕನ್ನಡ ಚಲನಚಿತ್ರ ರಂಗದ ಮುಖಾಂತರ ಅನಾವರಣಗೊಂಡಿದ್ದಾವೆ. ನನಗೆ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗುವ ಕಾಲಕ್ಕೆ ಅನೇಕ ಬಗೆಯ ಕಾಣಿಕೆಗಳು ರೂಪುಗೊಂಡಿದ್ದಾವೆ, ಅಂದರೆ ಕಾಂಟ್ರಿಬ್ಯೂಟ್ರಿ ಮಾಡೆಲ್ಗಳು ರೂಪುಗೊಂಡಿದ್ದಾವೆ. ಈಗ ಜಯಶ್ರೀ ಅರವಿಂದ್ ಅವರೇ ಹೇಳುವ ಹಾಗೆ ನಮ್ಮಲ್ಲಿ ಪ್ರಾಚೀನದಿಂದಲೂ ಹಾಡಬಹುದಾದ ಕಾವ್ಯ ಮತ್ತು ಓದಬಹುದಾದ ಕಾವ್ಯ ಎರಡೂ ಪ್ರಕಾರಗಳು ರಚನೆಯಾಗ್ತಾ ಬಂದಿವೆ ಅಂತ ಅವರು ಹೇಳ್ತಾರೆ. ಅವರು ತುಂಬ ಭಿನ್ನವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಎರಡು ಪ್ರಕಾರಗಳನ್ನು ಅವರು ಹಾಡುಗಬ್ಬ ಮತ್ತು ಓದುಗಬ್ಬ ಅಂತ ವಿಂಗಡಿಸಿ ಅವರು ಚರ್ಚೆ ಮಾಡ್ತಾರೆ. ಬಸವಣ್ಣ ಓದುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬಂದರೆ ಪುರಂದರದಾಸರು ಹಾಡುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬರುತ್ತಾರೆ ಅಂತ ತುಂಬ ಆಸಕ್ತಿದಾಯಕ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾರೆ. ಲಕ್ಷ್ಮೀಶ ರತ್ನಾಕರವರ್ಣಿ ಕನಕದಾಸ ಮುದ್ದಣ ಮುಂತಾದವರು ಓದುಗಬ್ಬ ಹಾಡುಗಬ್ಬ ಎರಡನ್ನೂ ರಚಿಸಿ ಖ್ಯಾತರಾಗಿದ್ದಾರೆ. 20ನೇ ಶತಮಾನದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಆನಂದಕಂದ, KS ನ, GS ಶಿವರುದ್ರಪ್ಪ, ಚನ್ನವೀರ ಕಣವಿ ಮೊದಲಾದ ಹಿರಿಯ ಕವಿಗಳು ಕವಿತೆ ಮತ್ತು ಗೀತೆ ಎರಡನ್ನೂ ಸಮೃದ್ಧವಾಗಿ ರಚಿಸಿ ಸವ್ಯಸಾಚಿಗಳಾಗಿದ್ದರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಗುರುತಿಸ್ತಾರೆ. ನವ್ಯದ ಚಳುವಳಿಯ ಆಂದೋಲನದಲ್ಲಿಯೂ ಕೂಡ KS ನಿಸಾರ್ ಅಹಮದ್, NS ಲಕ್ಷ್ಮೀನಾರಾಯಣ ಭಟ್, ಸುಮತೀಂದ್ರ ನಾಡಿಗ್, ಚಂದ್ರಶೇಖರ್ ಕಂಬಾರ್, HS ವೆಂಕಟೇಶ್ ಮೂರ್ತಿ, BR ಲಕ್ಷ್ಮಣ್ ರಾವ್ ಮುಂತಾದವರು ತಮ್ಮ ಓದು ಕವಿತೆ ಅಂದರೆ ನವ್ಯ ಕವಿತೆಯ ಜೊತೆ ಜೊತೆಯಲ್ಲಿಯೇ ಹಾಡಬಹುದಾದ ಕವಿತೆಗಳನ್ನು ಬರೆದು ಸುಗಮ ಸಂಗೀತದ ತೋಟಕ್ಕೆ ಘಮಘಮಿಸುವ ಹೂವುಗಳನ್ನು ತುಂಬಿದ್ರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಯಾಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಚಲನಚಿತ್ರ ಸಂಗೀತದ ಕುರಿತು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ, ಚಲನಚಿತ್ರ ಸಂಗೀತ ಪ್ರಕಾರ ತನ್ನನ್ನು ತಾನು ಕಟ್ಟಿಕೊಳ್ತಾ ಹೋಗಿರೋದು ಈ ಬಗೆಯ ಇತಿಹಾಸದ ಬೆಂಬಲದ ಮುಖಾಂತರ. ಈ ತರಹದ ಪ್ರಯೋಗಶೀಲತೆ ಇತಿಹಾಸ ಇದೆಯಲ್ಲ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ, ಈ ಬಗೆಯ ಇತಿಹಾಸವನ್ನು ಆಧರಿಸಿಕೊಂಡೇ ಹೊಸ ತಲೆಮಾರಿಗೆ ಬೇಕಾಗಿರುವಂಥ ಸಂಗೀತಾತ್ಮಕ ಕಾಣಿಕೆಗಳನ್ನು ನಮ್ಮ ಸಂಗೀತ ನಿರ್ದೇಶಕರು ನೀಡಿದರು. ನನಗೆ ಈ ಪರಂಪರೆಯ ಶಕ್ತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ CS ಅಶ್ವಥ್ ಅವರ ಪ್ರತಿಭೆಯನ್ನು ಗೊತ್ತು ಮಾಡಿಕೊಳ್ಬೇಕು. ನನಗೆ ಹೇಗೆ ಮೈಸೂರು ಅನಂತಸ್ವಾಮಿ, CS ಅಶ್ವಥ್, PKಾಳಿಂಗರಾಯರು ಹೇಗೆ ಕನ್ನಡ ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು, ಈ ಶ್ರೀಮಂತಗೊಳಿಸುವ ಪ್ರಯೋಗಶೀಲತೆ ಚಲನಚಿತ್ರರಂಗದಲ್ಲೂ ಕೂಡ ಮುಂದುವರಿಯಿತು. ಇವರ ಸಂಗೀತದ ಪ್ಯಾಟರ್ನ್ಗಳು ಚಲನಚಿತ್ರ ಸಂಗೀತದಲ್ಲೂ ಕೂಡ ಅಳವಡಿಕೆಯಾದವು. ಆ ಅಳವಡಿಕೆಯಾದ ನಂತರ ಮೂಡಿದ ಪ್ರಭಾವ ನಂತರದ ಚಲನಚಿತ್ರ ನಿರ್ದೇಶಕರಿಗೆ, ಚಲನಚಿತ್ರ ಸಂಗೀತ ನಿರ್ದೇಶಕರಿಗೆ, ಚಲನಚಿತ್ರ ಸಂಭಾಷಣೆಕಾರರಿಗೆ, ಚಲನಚಿತ್ರ ಗೀತ ರಚನೆಕಾರರಿಗೆ ಪ್ರೇರಣೆಯನ್ನು ನೀಡಿದವು. ಹಾಗಾಗಿ ನನಗೆ CS ಅಶ್ವಥ್ ಅವರ ಸುಗಮ ಸಂಗೀತದ ಪ್ರಯೋಗಗಳಿದಾವಲ್ಲ ಅವುಗಳು ಭಾಳ ಭಿನ್ನವಾಗಿದ್ದವು. ಹಾಗಾಗಿನೇ ಅವರಿಗೆ ಚಲನಚಿತ್ರ ಸಂಗೀತ ನಿರ್ದೇಶನದ ಹೊಣೆಗಾರಿಕೆ ನಿಭಾಯಿಸುವಾಗ ಕಷ್ಟ ಅಂತ ಅನಿಸ್ಲಿಲ್ಲ. ಅತ್ಯಂತ ಸುಲಭವಾಗಿ ಅವ್ರಿಗೆ ಅವರ ಒಂದು ವಿಶೇಷತೆ ಏನಂತಂದರೆ ಶೂಟಿಂಗ್ ಟೈಮ್ನಲ್ಲಿನೇ ಅವರು ಆ ಪದ್ಯಗಳಿಗೆ ರಾಗವನ್ನು ರಚಿಸಿ ಅಲ್ಲೇ ಲೈವ್ ರೆಕಾರ್ಡ್ ಮಾಡಿಸಿ ಆ ಸಿನಿಮಾಕ್ಕೆ ಅದನ್ನು ಅಳವಡಿಸಬಹುದಾದ ರೀತಿಯಲ್ಲಿ ಅವರು ಇನ್ನೂ ತಂತ್ರಜ್ಞಾನ ದಟ್ಟವಾಗದೇ ಇದ್ದ ಕಾಲಘಟ್ಟದಲ್ಲಿ ಈ ಪ್ರಯೋಗವನ್ನು ಮಾಡಿದ್ರಂತೆ ಅವರು. ಅಂದರೆ ಶೂಟಿಂಗ್ ಸ್ಪಾಟ್ನಲ್ಲಿನೇ ಆ ಪದ್ಯಕ್ಕೆ ಒಂದು ಸಂಗೀತಾತ್ಮಕವಾಗಿರುವಂಥ ಸ್ಪರ್ಶ ನೀಡಿ ಅದು ವಾಪಸ್ ಎಡಿಟಿಂಗ್ ಟೈಮ್ನಲ್ಲಿ ಅದು ಎಕ್ಸಾಕ್ಟ್ ಆ ದೃಶ್ಯಕ್ಕೆ ಹೊಂದುವ ಹಾಗೆ ಇರ್ತಿತ್ತಂತೆ. ಆ ರೀತಿಯ ಪ್ರಯೋಗವನ್ನು CS ಅಶ್ವಥ್ ಅವರು ಮಾಡಿದ್ದಾರೆ. ಸಂತೋಷ್ ಶಿಶುನಾಳ ಶರೀಫ್ ಅವರು ಚಿತ್ರೀಕರಣ ಆ ಸಿನಿಮಾದ ಚಿತ್ರೀಕರಣದಲ್ಲಿ ಈ ಥರದ ಅವರು ಪ್ರಯೋಗಗಳನ್ನು ಮಾಡಿದರು ಅಂತ TS ನಾಗಾಭರಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಂಡಿದ್ದಾರೆ.

ಮೈಸೂರು ಅನಂತ ಸ್ವಾಮಿ ಅಂತವರು ಕೂಡ ಕನ್ನಡದ ನವೋದಯ ಮತ್ತು ನವ್ಯ ಪರಂಪರೆಯ ಕವಿಗಳ ಗೀತೆಗಳನ್ನು ಅವರು ಆಧರಿಸಿ ರಾಗ ಸಂಯೋಜನೆ ಮಾಡಿ ಅವರೇ ಬಹುತೇಕ ಹಾಡುಗಳನ್ನು ಹಾಡಿದ್ದಾರೆ. ನನಗೆ ಭಾವಗೀತೆ ಪ್ರಪಂಚದ ಪ್ರಭಾವಿ ಪದ್ಯಗಳಂದರೆ ಮೈಸೂರನ್ ಸ್ವಾಮಿ ಹಾಡಿದಂಥ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯಾಗಿರುವಂಥ ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನುವ ಹಾಡು 80-90 ದಶಕದಲ್ಲಿ ಜನಮಾನಸವನ್ನು ಸೆಳೆದಿತ್ತು. ಆ ಹಂತದಲ್ಲೇ ತುಂಬ ಕಲಾವಿದರು ಬಂದರು. ಇವತ್ತು ಚಲನಚಿತ್ರ ರಂಗದಲ್ಲಿ ತುಂಬ ಮಹತ್ವದ ಸಂಗೀತ ಪ್ರತಿಭೆ ಅಂತ ಪರಿಗಣಿಸಬಹುದಾದ ಯಾರಾದರೂ ಒಬ್ಬರಿದ್ದರೆ ಅದು ಸಾಧು ಕೋಕಿಲ್. ಅವರು ಹಾಸ್ಯ ಕಲಾವಿದರಾಗಿ ಗಮನ ಸೆಳೆದಿದ್ದಾರೆ, ಬಟ್ ಅವರ ರಿಯಲ್ ಶಕ್ತಿ ಇರೋದು ಸಂಗೀತದಲ್ಲಿ ಅಂತ. ಅದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಸಾಧು ಕೋಕಿಲ್ ಅವರನ್ನು ಸಂಗೀತ ಕಲಾವಿದರನ್ನಾಗಿಯೇ ನೋಡ್ತಾರೆ. ಅಂದರೆ ಅವರು ಒಬ್ಬರು ಅಭಿನಯ ಕಲಾವಿದರನ್ನಾಗಿ ಅಥವಾ ನಟರನ್ನಾಗಿ ನೋಡೋದಿಲ್ಲ. ಅವರ ನಿಜವಾದ ಪ್ರತಿಭೆ ಇರೋದೇ ಸಂಗೀತ ನಿರ್ದೇಶಕತ್ವದ ಶಕ್ತಿಯಲ್ಲಿ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ. ಅವರು ಮಧುವನ್ನು ಕರೆದರೆ ಅಂತ ಒಂದು ಹಾಡಿದೆ, ಆ ಹಾಡನ್ನು ಕೇಳಿದರೆ ಅಂದರೆ ವಾಣಿ ಹರಿಕೃಷ್ಣ ಅವರು ಹಾಡಿದ್ದು ಮಧುವನ್ನು ಕರೆದರೆ ಅನ್ನುವಂಥ ಹಾಡು, ಅದರ ರಾಗ ಸಂಯೋಜನೆ ಸಾಧು ಕೋಕಿಲ. ಆ ಹಾಡನ್ನು ಕೇಳಿದರೆ ನಿಮಗೆ ಗೊತ್ತಾಗತ್ತೆ ಸಾಧು ಕೋಕಿಲ ಎಂಥ ಶ್ರೇಷ್ಠ ಸಂಗೀತ ಪ್ರತಿಭೆ ಅಂತ ಅನಿಸುತ್ತೆ, ಅಪಾರ್ಟ್ ಫ್ರಮ್ ಹಿಸ್ ಆ್ಯಕ್ಟಿಂಗ್ ಸ್ಟೈಲ್.

ಹಾಗಾಗಿ ಅದು ಅದರ ಒಂದು ವಿಶೇಷತೆ ಏನು ಅಂತಂದರೆ, 80ರ ದಶಕದಲ್ಲಿ ಒಂದು ಸಿನಿಮಾ ಬಂದಿತ್ತು ರುಢಾಲಿ ಅಂತ ಹೇಳಿ, ಡಿಂಪಲ್ ಕಪಾಡಿಯಾ ನಟನೆ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಭೂಪೇನ್ ಹಜಾರಿಕಾ ಅವರು ಸಂಗೀತ ನಿರ್ದೇಶನ ನೀಡಿದರು. ಅವರು ಕೂಡ ದೇಶೀ ಸಂಗೀತದ ಪ್ರಭಾವದಲ್ಲಿ ಬಂದವರು. ಆ ಸಿನಿಮಾಕ್ಕಾಗಿ ಈ ಸಂಗೀತವನ್ನು ಅಳವಡಿಸಿಕೊಳ್ಳುವಾಗ ದೇಶೀ ಸಂಗೀತದ ಅನೇಕ ಆಯಾಮಗಳನ್ನು ಅವರು ಗೊತ್ತು ಮಾಡಿಕೊಂಡಿದ್ದರು. ಅದರ ಆಧಾರದ ಮೇಲೇ ಆ ಸಂಗೀತದ ರಾಗವನ್ನು, ಸಂಗೀತಾತ್ಮಕ ರೂಪವನ್ನು ಅವರು ದೃಢಪಡಿಸಿಕೊಂಡಿದ್ದರು. ದಿಲ್ ಹುಮ್ ಹುಮ್ ಕರೆ ಅಂತ ಒಂದು ಹಾಡಿದೆ ಆ ಸಿನಿಮಾದಲ್ಲಿ, ರುಡಾಲಿ ಸಿನಿಮಾದಲ್ಲಿ. ಅದರ ಎಳೆಗಳನ್ನು, ಅಂದರೆ ಅದರ ನಕಲಲ್ಲ, ಅದರ ಎಸೆನ್ಸನ್ನು ಅರ್ಥ ಮಾಡಿಕೊಂಡು ಕನ್ನಡಕ್ಕೆ ರೂಪಾಂತರ, ಕನ್ನಡದ ಸಂಗೀತಕ್ಕೆ ಅಳವಡಿಸಿ ರೂಪಾಂತರಿಸಿದವರು ಸಾಧು ಕೋಕಿಲ. ಅದು ಮಧುವನ ಕರೆದರೆ ಅನ್ನುವಂಥ ಹಾಡಲ್ಲಿ ಆ ಪ್ರಯೋಗವನ್ನು ಮಾಡ್ತಾರೆ. ನನಗೆ ಅದು ಆ ಪ್ರಯೋಗ ತುಂಬ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಸಾಧು ಕೋಕಿಲ ಅಂದರೆ ಹೊಸ ತಲೆಮಾರಿನ ನಟರಾಗಿ ಖ್ಯಾತರಾಗಿರುವಂಥ ಸಾಧು ಕೋಕಿಲ, ಅವರ ಹಿನ್ನೆಲೆ ಏನು ಅಂತಂದರೆ ಈ ಸುಗಮ ಸಂಗೀತ ಪ್ರಕಾರದಲ್ಲಿ ಯಾರ್ಯಾರು ಮೇರು ಕಲಾವಿದರಾಗಿದ್ದರಲ್ಲ, ಮೈಸೂರು ಅನಂತ ಸ್ವಾಮಿಯ ನಂತರದಲ್ಲಿ ಸಿ ಅಶ್ವತ್ತು, ಬೇರೆ ಬೇರೆ ಮೇರು ಕಲಾವಿದರ ಜೊತೆಗೆ ಕೀಬೋರ್ಡನ್ನು ನುಡಿಸುವವರಾಗಿ ಅವರು ತುಂಬ ವರ್ಷಗಳ ಕಾಲ ಸಾಧು ಕೋಕಿಲ ಕೆಲಸ ಮಾಡಿದರು. ಆ ಅನುಭವ ಇದೆಯಲ್ಲ, ಅದು ಸಿನಿಮಾ ಸಂಗೀತವನ್ನು ಮಾಡುವ ಕಾಲಕ್ಕೂ ಕೂಡ ಅದು ನೆರವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ಅವರ ಮಧುವನ್ನು ಕರೆದರೆ ಹಾಡನ್ನು ಕೇಳಿದರೆ ಗೊತ್ತಾಗುತ್ತೆ.

ಹಾಗಾಗಿ ನನಗೆ ಯಾಕೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಈ ಪರಂಪರೆಯ ಪ್ರಜ್ಞೆ ಇರಬೇಕು ಅಂತಂದರೆ ಅವರಿಂದ ಹೊಸ ಬಗೆಯ ಕಾಣಿಕೆಗಳು ರೂಪಿತವಾಗ್ತವೆ ಅನ್ನೋದಕ್ಕೆ ನಾವು ಹಿಂದಣ ಹೆಜ್ಜೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನನಗೆ ಹೊಸ ತಲೆಮಾರಿಗೆ ಗೀತೆ ರಚನೆ ಮಾಡುವ ಕಾಲಕ್ಕೆ ಆ ಹಿಂದಣ ಹೆಜ್ಜೆಗಳ ಪ್ರಜ್ಞೆಯ ಜೊತೆಗಿನ ಒಂದು ಗಟ್ಟಿ ಪಠ್ಯಗಳನ್ನು ಅಥವಾ ಗಟ್ಟಿ ಲಿರಿಕ್ಸನ್ನು ಗಟ್ಟಿ ಸಂಗೀತವನ್ನು ದಾಟಿಸಿದ ಹಾಗಾಗತ್ತೆ. ಹಾಗಾಗಿ ಈ ಅಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಚಲನಚಿತ್ರ ಗೀತೆಗಳನ್ನು ನೋಡಬಹುದು. ಅದರದ್ದು ಅನೇಕ ಉದಾಹರಣೆಗಳಿದ್ದಾವೆ. ಕುವೆಂಪು ಅವರ, ನಾನು ಈಗಾಗಲೇ ಇನ್ನೊಂದು ಪ್ರಸ್ತಾಪ ಮಾಡಬೇಕು, ಕುವೆಂಪು ಅವರ ಪದ್ಯ ಇತ್ತಲ್ಲ, ಕುವೆಂಪು ಅವರ ಅನಿಕೇತನ ಪದ್ಯ ಇದೆಯಲ್ಲ, ಅದು ಭಾವಗೀತೆಯ ಲೋಕದಲ್ಲಿ ತುಂಬ ಜನಜನಿತವಾಗಿದ್ದಂಥ ಪದ್ಯ ಅದು. ಓ ನನ್ನ ಚೇತನ ಆಗುನಿಯ ನಿಕೇತನ ಅಂತ ಪದ್ಯ. ಮೈಸೂರನ್ ಸ್ವಾಮಿ ಅವರು ಅದನ್ನು ತಾರಕ ಸ್ವರದಲ್ಲಿ ಹಾಡಿದ್ದು, ಅವರದೇ ರಾಗ ಸಂಯೋಜನೆ ಅದು. ಅದು ಬಹುತೇಕ ಜನರಿಗೆ ತಲುಪಿತ್ತು ಕ್ಯಾಸೆಟ್ ಲೋಕದ ಮುಖಾಂತರ. ಹಾಗಾಗಿ ಅಂದರೆ ಆತ್ಮೋದ್ಧಾರ ಅಷ್ಟರಲ್ಲಾಗಲಿ ಕುವೆಂಪು ಅವರು ಆತ್ಮೋದ್ಧಾರದ ಪರಿಕಲ್ಪನೆಯನ್ನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದರು. ಅದು ಭಾವಗೀತೆಗಳ ಮುಖಾಂತರ ಮತ್ತಷ್ಟು ಅಧಿಕೃತವಾಯಿತು. ಈ ಆತ್ಮೋದ್ಧಾರದ ಪರಿಕಲ್ಪನೆಗಳನ್ನು ಆಧರಿಸಿಕೊಂಡೇ ಕನ್ನಡದ ಸಿನಿಮಾದ ಕಥನಗಳು ರೂಪುಗೊಂಡವು. ಅಪಾರ್ಟ್ ಫ್ರಮ್ ಮಿಥಿಕಲ್ ನರೇಷನ್ಸ್ ಅಂದರೆ ಪುರಾಣದ ಕಥನಗಳ ಒಂದು ಬಂಧದಿಂದ ಮುಕ್ತಗೊಂಡು ಸಾಮಾಜಿಕ ಕಥನಗಳನ್ನು ರೂಪುಗೊಳಿಸಿ ಜನಮಾನಸವನ್ನು ಜನರ ಮನಸ್ಸನ್ನು ಶುದ್ಧೀಕರಿಸುವಂಥ ಪ್ರಯೋಗಗಳನ್ನು ನಂತರದ ದಿನಗಳಲ್ಲಿ ಚಲನಚಿತ್ರ ನಿರ್ದೇಶಕರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಗೀತ ರಚನಾಕಾರರು ಸ್ಪಂದಿಸ್ತಾರೆ, ಅದಕ್ಕೆ ಪೂರಕವಾಗಿ ಸಂಗೀತ ಪ್ರತಿಭೆಗಳು ಕೂಡ ಸ್ಪಂದಿಸಿ ಚಲನಚಿತ್ರ ಗೀತೆಗಳನ್ನು ಪ್ರಬಲಗೊಳಿಸ್ತಾರೆ. ಸೊ ಈ ಇತಿಹಾಸದ ನೆನಪುಗಳೊಂದಿಗೆ ನಾನು ಈ ಸಂಚಿಕೆಯನ್ನು ಕನ್ಕ್ಲೂಡ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಬರ್ತೇನೆ. ನಮಸ್ಕಾರ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ, ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡಿಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ, ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದಿರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ, ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದ್ರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದನ್ನು ತಯಾರಿಸ್ಕೊಳ್ಳೋಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರಿಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೇ ಕೂಡ. ಅದೇ ರೀತಿ ನೀರಾವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು, ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು, ಸಲಕರಣೆಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನ ಗಮನಿಸೋದಿಲ್ಲ, ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕಾಗಲಿಲ್ಲ, ಆದ್ರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನ ವಾಯುವಿಹಾರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ, ಅವರ ಅನುಭವಗಳನ್ನ ಹಂಚಿಕೊಳ್ತಾ ಅದು ಇದನ್ನ ಹೇಳ್ತಾ ಇರ್ತಿದ್ರು. ಅವಾಗ್ಲಿಂದಾನೆ ನನಗೆ ಕುತೂಹಲ ಶುರುವಾಯ್ತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ, ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ಇತ್ತು ಅಂತ ಕರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು, ಕೆಲವು ಹೀಗೆ ಕಾಕತಾಳೀಯವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳಿದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷಲ್ಲಿ ಫಿಸಿಕ್ಸ್ ಅಂತ ನಾವೇನು ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನು ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನು ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ ಸಿಗುತ್ತೆ.
1: ನೀವು ಹೇಳಿದಾಗಿನೇ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೆ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ, ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟ್ರ ಮಟ್ಟಿಗೆ ತಡ್ಕೊಳಕ್ ಆಗ್ದಲ್ಲ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೆ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜೋನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂತಹ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
1: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದರೆಡೆಯಲ್ಲಿ ಎಷ್ಟ್ರ ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಒಂದು. ಎರಡನೇದಾಗಿ, ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಕ್ಕೇನೆ ನಾವು ರೆಡಿ ಇಲ್ಲ ಇವತ್ತು. ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟಪಡೋದಕ್ಕೆ ರೆಡಿ ಇಲ್ಲ, ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದು ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗೆ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಗ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗು ಮೆಡಿಕಲ್ ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟು, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸಿಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲು, ಪಿ ಯು ಸಿ ಲೆವೆಲ್ ಅಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ ಮುಂಚಿನ ತರ ಇಲ್ವೇನೋ, ಅಥವಾ ನಾನು ಒಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ. ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಕಾಂಪಿಟೆಂಟ್ ಆಗಿರಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
2: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು. ಬರೀ ಕಾನೂನು ಇದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟಿಗೆ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
2: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ ನನಗನ್ಸೋ ಮಟ್ಟಿಗೆ. ಕುತೂಹಲ ಕೆರಳಿಸ್ಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೆ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಶಕ್ತಿ, ಅವರ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದು ನಿಮಗೆ ತುಂಬಾ ಕ್ಷುಲ್ಲಕ ಅನಿಸ್ಬಹುದು, ಅಥವಾ ಇದೇನಿದು ಅಂತ ಅನಿಸ್ಬಹುದು. ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು. ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
2: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ BSc ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ಮ ಮುಂದೆ ಇಟ್ಟಿರ್ಬೋದು. ಹಸಿವಿಲ್ದಲೇ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
1: ಹೌದು,
2: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲು PUC ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್. ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ. ಹಸಿವಿಲ್ಲ, ಹಸಿವಿಲ್ದಲೆ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ.
1: ಹೌದು,
2: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
1: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ SRaghavendra ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದೀವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
2: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತಹ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
1: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ಲದೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ,
0: ಹೌದು,
1: ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ.
0: ಸರಿ,
1: ಅದಲ್ಲದೇ ಐಚ್ಛಿಕ ವಿಷಯ ಆರಿಸಿಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನ ಕಲಿತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ.
0: ಹೌದು.
1: ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ಅದು ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ. ಅದು ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ಲದೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನ ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂತಹ ಅಧ್ಯಯನ ಮಾಡ್ತಾರೆ. ಇದಲ್ಲದೇ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಶನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ ಗಳನ್ನ ತರಿಸಿದ್ದಾರೆ ಈ ಫೀಲ್ಡ್ ಅಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ.
0: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನ ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನೇ ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
1: ಸರ್, ಈಗ ಭೌತಶಾಸ್ತ್ರ ಓದಂತವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗ್, ಮೀಟಿಯಾರಾಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸ್, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷೀನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದೂ ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ದಲೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂತಹ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬಾ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
0: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
1: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ, ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣೋಂಥ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು?
0: ಕುತೂಹಲಕಾರಿ
1: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನ ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾಂಗಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ, ನಾವು ಅದನ್ನ ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್? ಯಾವ ಸ್ಟ್ರಾಯಿಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ.
0: ಹೌದು,
1: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೀನಿ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದ್ದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈಗ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕಿ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವ್ರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋಂಥ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತದು.
0: ಬಹಳ ಒಂದು ಅಪ್ಯಾಯಮಾನವಾದಂತ ಅಲ್ವಾ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
1: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ. ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರ್ಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂತ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು. ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬಾ ವೇಗವಾಗಿ ತುಂಬಾ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನ ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
0: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ತಾದ್ರೆ?
1: ಅದೇ ಸರ್, ಅಂದರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ, ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ದರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗಲಿಲ್ಲ. ಕಷ್ಟಗಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ. ಯಾಕೆಂದರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೆ ಏನಾಗಿದ್ವು ಅಂತಂದರೆ, ಸರ್, ನಾನು ಮಾಡಿದ PhD ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇ ನಾನು ಪಾರ್ಟ್ ಟೈಮ್ PhD ಮಾಡಬೇಕಾಯಿತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋ ಅಷ್ಟು ಇರಲಿಲ್ಲ ಸಮಯ ನನಗೆ, ಹಾಗಾಗಿ ಆ ಒಂದು ಅಳುಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದೊಂದು ಸಮುದ್ರ ಸರ್, ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೇ ರೀತಿಯಾದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕೆ ಆಗೋದಿಲ್ಲ, ಅದು ಅದು ಅನುಭವಿಸೇ ಗೊತ್ತಾಗಬೇಕು ಬಹುಶಃ, ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಏಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬ ಅಪ್ಯಾಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
0: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ.
1: ನನಗೆ ಇದೆ ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದ್ಲೂ ಕೂಡ ಈ ಶಾಯಿ ಪೆನ್ ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ.
0: ಈಗಲೂ ಬಳಸ್ತೀರಾ?
1: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನು, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
0: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
1: ಸರ್. ನನ್ನನ್ನು ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ ಅದು ದೂರದಲ್ಲೆಲ್ಲೋ ಅದರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನನಗೂ ತುಂಬಾ ಖುಷಿ ಆಯ್ತು.
0: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳ್ಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.
2: ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು. ಆದ್ರೆ ಈಗಲ್ಲ, ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿಯಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನಾ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅದಕ್ಕಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
1: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
0: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
1: ಓ,
2: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, 1 ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಒಂದು ರೇಡಿಯೋ ನಿನಾದ 90.4 FM.

ಸಂಗೀತ ತುಳು ಕಾರ್ಯಕ್ರಮಗೂ ನಿಲೆಗೆ ಮಾತ ಮೊಕದಿಂಜಿ ಸೊಲ್ಮೆ ಇತ್ತೆ ಚಿಲಿಂಜ ಭಾರತ ನುಡಿಸುಗಿಪ್ಪು ನೆತ್ತ ರಡ್ಡಿನೇ ಇಗ್ಗೇನು ಕೇನುಗ ನುಡಿ ಪನ್ಪುನಾರು ಭಾಸ್ಕರ್ ರೈ ಕುಕ್ಕುವಲ್ಲಿ ಸುಗಿಪ್ಪು ಪನ್ಪುನಾರು ತೋನ್ಸೆ ಪುಷ್ಕಲ್ ಕುಮಾರ್ ಪಕ್ಕವಾದಿಡು ಮನೋಹರ್.

ಸ್ವಾಮಿ ಎಂಕಲ್ಲ ತಪಸ್ ಹಾಲಾದು ಪೋಡು ಏರೋವರಿ ಬತ್ತದ ತಪಸ್ಸು ಕೊಲ್ಲದೆ ಆಯನ ಕಾಲ ನಡೆದು ಯಥಾ ಸಮಯದಿಂಚ ಮುಲ್ಪ ಇತ್ತು ನಂಚಿನ ಎಂಕಲಿಗೆ ಒರಿಕ್ಕ ಇಜ್ಜ ಅಂದ ನಂಚಿನ ಒಂಜಿ ಸ್ಥಿತಿ ಆದು ಪೋಡು ಸ್ವಾಮಿ ಎಂಕಲ್ನ ಮಲೆ ಪೂರ ಕರಿಂಚಿದು ಪೋಡು ಪರಿಯರ ನೀರಿಜ್ಜ ಅಂದಲೇಕ ಆತಂಡು ಕುಲ್ಯರ ಸಾಧ್ಯ ಇಜ್ಜಿ ಇಂಚಿನ ಸ್ಥಿತಿ ಉಂಡಾದಡು ಇಂಚಾಣ್ಲಂದ ಕೊಂಚ ಪರಿಹಾರದ ಸಾಧಿ ನೀರು ತೋಜಾವುಡು ಪಡೆದು ಮಾತೆಲ್ಲ ಶಿವಶಿವ ಪಡೆದು ಕೈ ಮುಗ್ಗ್ಯರಿಗೆ ಅಪಗ ಆಲೋಚನೆ ಮಲ್ಪುವೆ ಈಶ್ವರೇ.

ಆ ಋಷಿ ಜನಕ್ಕೆಲ್ಲ ಮುರಿಯೋನು ಕೇಳಿದಾನಾಗ ಈಶ್ವರೇ ತನ್ನಾತೆಗೆ ಆಲೋಚನೆ ಮಲ್ತೆಗೆ ಏನದ ದೃಷ್ಟಿ ಇಡುತ್ತು ನಗ ಓಹೋ ಒಂದು ಬೇತೆ ದಾಲಾತ್ ಅರ್ಜುನ ಮಲತ ನಂಚಿನ ತಪಸ್ಸದ ಪ್ರಭಾವಡು ಇಂಚ ಮಾತ ಆವೊಂದುಂಡು ಅಕಲು ಆ ಋಷಿ ನಂಚಿತ್ತುವುದು ಪಂಡೆಗೆ ತೆಲಿತೊಂದು ಮುಗುರು ತೆಲಿಕೆಡು ಸ್ವಾಮಿ ನಿಕ್ಕಲಿದಲ ಅನ್ನೇ ಮಲ್ಪೊಡ್ದು ಬತ್ತಿನೇ ಅತ್ತ ಆಯನ ಲಾಭಗದಾದನ ಬತ್ತಿ ಅಂಚಾದು ಐರ್ದಾದು ನಿಕ್ಕಲಿಗ ದೋಷ ಬತ್ತನಂದು ಎನ್ನಡೆ ಒಂದು ತಾತ್ಕಾಲಿಕವಾಯಿನ ಒಂಜಿ ಕಷ್ಟ ನಿಕ್ಕ ಪರಿಹಾರ ಯಾನ ನಾಡುವೆ ನಿಕ್ಕಲು ಪೋಲೆ ಪಂಡದು ಸಮಾಧಾನ ಮಲ್ತದು ಅಕಲಿನ ಕಡಪಡ್ದು ಕೊರಪೆ ಈಶ್ವರೇ ಈ ಮೇಯಿಟ್ಟು ಈಶ್ವರ ದಾನೆ ಮಲ್ಪುವೆ.

ಈಶ್ವರ ದೇವರ ನಿರ್ಧಾರಕ್ಕೆ ಬತ್ತೇರು. ಸದ್ರೂಪಡು ಭೋಪಿನತ್ ತಪಸ್ಸು ಮಲ್ಪಣೆ ಏನನ್ನ ಅಂದಾಂಡಲ ಆಯನ ಎದುರಿಗೆ ಆನ ಪ್ರತ್ಯಕ್ಷ ಆದ ಆಯ್ಕೆ ಬೋಡಿತಿನ ಕೊರಡುಂದಾಂಡ ಆಯನ ಭಕ್ತಿದ ತರ್ತೆಯೇ ತುಂಡು ಒಂದು ತೂವಡು ಐಕ್ಯ ಬೋಡಾದ ಕುಡಿಯನ ವೇಷಡು ಬೊಂಟೆಗಾರನ ವೇಷಡು ಪೋಯಿಂದ ಪಂಡದು ಆ ವೇಷನು ಬದಲಾವಣೆ ಮಲ್ಪೆ ಎಂಚ ಈಶ್ವರ ದೇವರನ್ನ ಕೆಕ್ಕಲ್ಡು ಸರ್ಪಮಾಲೆ ಉಂಡು. ಆ ಸರ್ಪಮಾಲೆಯನ್ನು ದೆತ್ತೇರು ಐತ ಬದಲು ಒಂಜಿ ಪೂದ ಮಾಲೆಯನ್ನು ಪಾಡೊಂಡೇರು. ಜಿಡಟ್ಟಿತ್ತಿನಂಚಿನ ಚಂದ್ರಬಿಂಬನು ದೆತ್ತೇರು ಕಾಟು ಕೋರಿದ ಸುಯಿನ ಇಟ್ಟು ಕಟ್ಟೀರು. ಬೊಕ್ಕ ಅಲ್ಪ ಮುಲ್ಪ ಪೂರ ತಪ್ಪು ಬೇತೆ ಬೇತೆ ಪೂಕುಲು ಕಾಟು ಪೂಕುಲಿನ ಪಾದ ಪಾಡದು ಚಲ್ಲನ ಕಟ್ಟದು ಬೇತೆನೇ ಒರುವಾದು ಸಬರವೇಶಡು ತಯಾರಾಯರು. ಈಶ್ವರ ದೇವರು ಇಂಚ ತಯಾರಾನಾಗ ಬಾಕಿ ತಕ್ಕಲಿಗೆಲ್ಲ ಬರೋಡನ್ನು ಮನಸಾಪುಂಡು ಅಕಲ್ಲ ವೇಷ ಬದಲು ಪೋರು.

ಸಹೋದರನ ಪಾರ್ವತಿ ಈರೋಡೆಗೆ ಬಿದಾಡ್ನಿ ಏನಂಡ ಬಿಡುದು ಯಾನ್ಲ ಬರ್ಪೆ ಈ ಬರ್ಪಣ ಇಂಚ ಬರತ್ತ ಈ ಲಯ ಸಭದಲ್ಲಿ ಪೋಡು ಇರು ಸಬರಣೆ ಅನ್ನ ಶಬರಿ ಆಪೆ ಹಿಂಗೆ ಅರ್ಜುನನ ಬೇರಿನವರ ತೂಡು ಆಸೆ ಉಂಡು ಇಂಚ ಪಾರ್ವತೀದೇವಿಲ ಶಬರಿನ ವೇಷನು ಧಾರಣೆ ಮಲ್ತಳಿಗೆ ಅಲ್ಪಯತನ ಬೇತೆ ಬೇತೆ ಸಪ್ತಮಾತ್ರಿಕೆಯರು ಏಳು ಸಿರಿನ ಕುಲು ಅಕುಲ್ಲ ಶಬರಿಗಳಾಯರು ಉಂಜಿಮೇಟ್ ಗಣಪತಿ ನನುಂಜಿಮೇಟ್ ಸುಬ್ರಹ್ಮಣ್ಯ ಬುಕ್ಕೋಜಿಮೇಟ್ ವೀರಭದ್ರೆ ಅಕುಲ್ಲ ಶಬರ ವೇಷನು ತಾಳದು ಮಾತೆರ್ಲ ಕುಡಿಯರಾದು ಕೈಟ ಬಿರುಪಗರಿ ಪತ್ತೊಂದು ಬೋಂಟೆ ದೇರೊಂದು ಆ ಇಂದ್ರಕೀಲಕ ಕಾಡಿಗೆ ಬರ್ಪೇರು.

ಕಿರಾತೆರಪುರ ಕೈಟ್ ಕುಡರಿ ಬಿರು ಪಗರಿ ಕಡಸಾಲೆಪುರ ಪತೊಂದು ಬೊಬ್ಬೆ ಪಾಡೊಂದು ಕಾಡು ಡೊರ್ಮೆಲ ಬತ್ತೇರಿಗೆ ಇಡೀ ಶಿವಗಣಪುರ ಒಟ್ಟಿಗೆ ಉಂಡು. ಈತಮಲ್ಲ ಕಿರಾತೆ ಪಡೆ ಅಲ್ಪ ಬೊಬ್ಬೆ ಪಾಡೊಂದು ಬನ್ನಗ ಅಲ್ಪ ಈತನ ಮುರುಘ ಪ್ರೇಕ್ಷಕರಿಗೆ ಮಾತ ಒಂಜಿ ರೀತ ಪೋಡಿಗೆ ಪುಟ್ಟಡು ಮಾತೆರ್ಲ ಬಾಣ್ಲಿತ್ತಲ ಆ ಮುರುಘ ಪಕ್ಕಿಲು ಪೂರ ಲಕ್ಕದು ಬಲಿಪೇರ ಸುರುಮಲ್ದಾಗೆ ಬಲಿತಿನಂಚಿನ ಮುರುಗೋಳೇನು ಬೆರಿ ಪತ್ತೊಂದು ಪೋಯರು ಈ ಒಂಜಿ ಶಬರ ಪಡೆ ಒಟ್ಟು ಗಲಾಟ್ಯಾಂಡು ಆ ಪುರ್ತಗೂ ಅಲ್ಪವರಿ ರಕ್ಕಸೆ ಇತ್ತು.

ಈಶ್ವರ ದೇವರನ್ನ ಪಗರಿದ ಪೆಟ್ಟಿನ ತಂಗಿರ ತೀರಂದೆ ಆ ಪಂಜಿ ಬಲಿತೊಂದು ಬಲಿತೊಂದು ಬಲಿತೊಂದು ಅರ್ಜುನ ತಪಸ್ಸು ಮಾಡ್ತೊಂದು ಇತ್ತರಂಜಿನ ಜಾಗೆಡು ಬತ್ತದು ಮುರುಕೆರ ತುಂಡಿಗೆ ಒರೋನೇ ಕಣ್ಣು ಬುಲಾಯಿನಂಚಿನ ಅರ್ಜುನೇ ನಿತ್ತರ ಅರಿಪೊಂದು ಬರ್ಪುನಂಚಿನ ಪಂಜಿನ ತೂಪೆ ತೂಯಿನಾಯನೇ ಒಂಜಿ ಪಗರಿನ ದೆತ್ತದು ಗಾಂಡಿ ಒಗೈನ ಜೋಡಿಯಾದು ಆಯ್ತಾ ಬಂಜಿಗೆ ಬುಡ್ಪೆಗೆ ಈ ಮೈಟ್ಟೇ ಹೋಯಿನ ಪಗರಿ ಆ ಮೈಟ್ಟೆ ಬತ್ತಂಡು ಬೊಬ್ಬೆ ಬಾಡ್ದು ಮುರುಳುದು ಮುರುಳುದು ಉರುಡುದು ಉರುಡುದು ಪುಡಿರ್ದು ಪುಡಿರ್ದು ಆ ಪಂಜಿ ಸಹಿತು ಪೋಂಡು ಆತ ಪುರ್ತುಗೋ ಆ ಪಂಜಿನ ನಾಡೊಂದು ನಾಡೊಂದು ಈ ಸರಿ ಆ ಶಬರ ವೇಷಡು ಇತ್ತಿನಾಯೇ ತನ್ನ ಪಡೆತೊಟ್ಟಿಗೂ ಆಡಿಗೆ ಬರ್ಪೆ ಪಂಜಿ ಸಹಿತು ಬೂರ್ದಂಡು ಸಹಿತು ಬೂರ್ದಿನ ಪಂಜಿ ಅವು ಎನ್ನ ಪಂಜಿ ಎನ್ ದೆತ್ತೊಂದು ಪೂಪೆ ಪಡೆದು ಆಯ್ಕೆ ಕೈ ಪಾಡ್ರೆ ಸುರುಮಲ್ಪೆಗೆ ಆತ ಪುರ್ತುಗೋ ಅರ್ಜುನೇ ತಡೆದು ಪಂಪೆ

ಸಬರ ಏಸದ ಸಿವೆ ಪೋತು ಪಂಜನ ಕೊರೋಡದ ಕೈಪಾಡಿನಾಗ ಅರ್ಜುನ ದಟ್ಟಿದ ಪನ್ವೆಗೆ ಉಂತಲಾಲ್ಪ ದಾಯಿಗೆ ಕೈಪಾಡುವ ಆ ಪಂಜನ ಕೆರ್ನಯ್ಯ ಯಾನು ಯಾನು ಪಂಜನ ಕೆರಿಯ ನನ್ನ ಕುಡೈ ಅಂಚನೆ ಮಾಡ್ತಾಡ ನಿನ್ನೆಲ್ಲ ಮುರುಗ ಮಾಡ್ತದ ಎನ್ನ ಪಗರಿಗೆ ಅನ್ನ ತಿಕ್ಕಾವೆ ಎನ್ನ ಪಗರಿಗೆ ಈ ಮುರುಗ ಉಡ್ಜಿ ಮುಲ್ಪಡ್ದ ಪೋಲ ನಿಕ್ಕ ಒಂಜಿ ವೇಳೆ ಆಯ್ನ ಕೊಡೋಡ್ದಿತ್ತನ್ನ ನಿನ್ನಡ್ದು ಸಾಧ್ಯ ಇಜ್ಜಿ ನಿನ್ನ ಕೂಟಗು ಗುರಿಕಾರೆ ಆಯ್ನ ಏರುಳ್ಳಿ ಆಯ್ನ ಅಡಿಗೆ ಲೆಪ್ಪುಲ ಅಂದು ಪನ್ಪೆಗೆ ಅಪ್ಪಗ ಈಶ್ವರಗೆ ಉಲಹಿಡಿದುಲೈ ತೇಲಿಕೆ ಬರ್ಪುಡು ಮನಸ್ಸಿಡೆ ಅರ್ಜುನನ ಸಾಹಸವನ್ನು ಮೆಚ್ಚುವೆ.

ಪ್ರಾರ್ಥನ ವೀರಾವಯಸದ ಪಾತ್ರನು ಕೇಂದಾನಾಗ ಖುಷಿಯಾಪುಂಡಿಗೆ ಈಶ್ವರ ದೇವರಿಗೆ ಕಡೆ ಕನ್ನಡನೆಲ್ಲ ಪಾರ್ವತಿಗೆ ತೋಜಾದು ಪುಗರ್ವೇರಿಗೆ ಅಂಡ ಎದುರೈನ ತೋಜಾವಂದೆ ಸೀದಾ ಅರ್ಜುನಡ ಪಾತ್ರೊಂದುಳ್ಳೇರು. ಅರ್ಜುನ ಏರಿಯಾಯಿ ಈ ತಪಸ್ಸನ್ನು ಪಣ್ಣೊಂದು ಮುಲು ಕುಲ್ಲುದ ಅಂಡ ಮಲ್ಪುನಂಜ ಕಜ್ಜ ಬೇತೇನೆ ಉಂಜಮೇಟ್ ಬಿರು ಕಟೊಂದ ನನಂಜಮೇಟ್ ಪಗರಿ ಉಂಟು ಮುಗಂಜಿ ತೊಟ್ಟೆ ದಚ್ಚೀಲ ಬೆರಿಟುಂಡು ಆಯ್ತ ಒಟ್ಟು ಗೊಂಜಿ ಕತ್ತಿಲ್ಲ ತಿಕ್ಕ ಒಂದ ಸೊಂಟೋಗು ನುಮ್ಮ ಅಂತ ತೂನಗ ನುಜ ಆಷಾಢ ಬೂತಿದನ ತೋಜುನು ದಿನ ಈ ಈ ತಪಸ್ಸಿಗೆ ಬತ್ತ ದಿನ ಹತ್ತು ದಿನ ಕರಿಪೇರಬಾರದು ಮುಲ್ಪ ಕೊಲ್ಲುದನ್ನ ಅದಾದ ಅಂದು ಗೊತ್ತಿಜ್ಜಿದ್ ಪಡೆದು ತಮಾಸ ಮಲ್ಪುವೆಗೆ ಅಯ್ಯನ ಕೇಂಡದು ಅರ್ಜುನೇ ನಾನೇ ತಮಸ ಮಲ್ಪುವನಾ

ಭಾರತನ ಪರಾಕ್ರಮದ ಪಾತ್ರನ ಕೇಳಿದ ಈಶ್ವರ ದೇವರು, ಸರಿಯಪ್ಪ, ಈರ್ನ ತಪಸ್ಸು ಈರೆಗು ದಾದಬೋಡಲ್ನ ಮಲ್ತೋನ್ಲೇ ಲೋಕದ ಎಡ್ಡೆಪ್ಪುಗಾದ ತಪಸ್ಸು ಬಲ್ಪುನಂಚಿನ ಋಷಿ ಮುನಿಕುಲೆಗು ಪಿದೈಡು ದಾದ ಆಪುಣು ಪನ್ಪುನಂಚಿನ ಯೋಚನೆ ಉಪ್ಪಿರವಲ್ಲಿ ಈರೀರ್ನ ತಪಸ್ಸು ಮಲ್ಪುಲೆ ಆಂಡ ಯಾನು ಎನ್ನ ಬೋಂಟೆನ ಯಾನು ಬುಡಿದು ಪೋಪಿನ ಎತ್ತು ಪಗರಿ ಬುಡಿದು ಪಂಜಿನ ಕೆರಿನ ಕುಲು ಎಂಕುಲು ಅಂಚಾದು ಇಂಕುಲು ಈ ಬೋಂಟೆನು ದೆತ್ತೊಂದು ಪೋಪುವ ಸಾಧಿ ಬಿಡ್ಲೆ ಎಂದು ಪಂಡದು ಆಯನಂಚಿ ಪೋಯರ ಪಂಡದು ಕೂಡ ಆ ಪಂಜಿದ ಮೇಕು ಕೈಪಾಡುವೆ ಈಶ್ವರೇ ಅಯನ್ನು ತೂದಾನಗ ಆಯನ ಕೋಪದ ಅಗ್ಗಿಗು ಕುಡಲ ನೆಯ್ಯಿ ಮೈತಿಲೆ ಕಾಂಡು ಪಿಸಿರು ಬತ್ತನಿಗೆ ಅರ್ಜುನಗ ನಿನ್ನ ಕೈಪಾಡಿನ ಕೈಗಡಪೆಂದು ನಿಂಚನೆ ಪಾತರು ಪಾತರು ಸೇರದು ಲಡಾಯಿ ಸುರುವಾಂಡು ಪಗರಿ ಬುಡೊಂಡೆರು ಉರುಡಾಪತ್ತಾಯರು ಇಂಚಿನ ಆಂಡಲ ಅರ್ಜುನನ ಸಾಮರ್ಥ್ಯಲ ಬಾರಿ ಮಿತ್ತಾದಂಡು ಈಶ್ವರ ದೇವರಿಗೆ ಉಲಾಯ್ದುಲಾಯಿ ಸಂತೋಷಲಾತಂಡು ಅಂಡ ಬತ್ತಿನಾಯ ಸಾಮಾನ್ಯವಾಯಿನ ನರಮಾನಿ ಅತ್ತು ಒಂಜಿ ಸಬರೆ ಆಂಡಲ ಈ ರೀತಿದ ಒಂಜಿ ಸಾಹಸನ ಪರಾಕ್ರಮನ ತೋರವಡ ಅಂಡ ಇಂಬಿ ಏರಪ್ಪ ಅಂದ ಪಂಡದು ಆಶ್ಚರ್ಯಡು ಆ ಶಬರನ್ನು ತೂಪೆಗೆ ಅರ್ಜುನೇ.

ಕಟ್ಟನಗ ಈತು ಬಿರ್ಸೆನೆ ಏರು ಪನ್ಪುನ ಈತು ಬಿರ್ಸೆನೆ ಏರು ಪನ್ಪುನ ಗ್ರೈತೆ ಪಾರ್ಥಗು ಆಯ್ಜಲಾಯಿನಿ ವೀರ ಛತ್ರಿಲೆ ಜಾತಿ ಸುಭವಡು ಪುದರು ಪಡೆಯ.

ಅರ್ಜುನ ಏತ ಮಂತ್ರದ ಬಾಣ ಪ್ರಯೋಗ ಮಲ್ತಂಡಲ ಆ ಸಬರ ಏಷದ ಈಶ್ವರೇ ಅವೇನು ಪೂರ ನಿಂಗದಿ ಬುಡಿಯಗೆ ಇಂಬೇ ಬುಡ್ನಂಚಿನ ಮಾತ ಪಗರಿನ ಪೊಲ್ತು ದಕ್ಕಿ ಕಡೆಗೆ ಪಗರಿ ಮಾತ ಮುಗಿದಾಂಡ ನನದಾದ ಮಲ್ಪುಣೆ ಪಂಡದು ಆ ಗಾಂಡಿವ ಬಿರುನು ದೆತ್ತದು ಆಯನ ತರೆಕ್ಕೆ ಹಾಕಿಗೆ ತರೆಕ್ಕೆ ಹಾಕನಾಗ ನೆತ್ತೆ ರಟ್ಟಿಡ್ಡು ಕುಡಲ ಹಾಕೊಂದಿದ್ದೆ ಆತ ಪೊರತು ಈ ಸರೇ ಆಯನ ಆ ಬಿರುನೆ ಒಯ್ತು ದೆತ್ತದು ದಿ ಒಂಡೆಗೆ ಇತ್ತೆ ಅರ್ಜುನೆ ಬೋಳು ಖಾಲಿ ಕೈ ದಾಲೈಜಿ ನನದಾದ ಮಲ್ಪುಣು

0: ಕೈತಬಿರನು ವೈತದೆತ್ತ ಪಂಡದು ಈ ದಾಲ ಮೆರೆ ಓಡುಂದಿಜ್ಜಿ ಯುದ್ಧ ಮಲ್ಪೆರಗ ಆಯುಧನೇ ದಾಲ ಓಡುಂದಿಜ್ಜಿ ದಯಪಂಡ ಎಂಕ್ಲ ಕ್ಷತ್ರಿಯ ನಕಲು ಗರಡಿ ಸಾಧಿಕದ ವಿದ್ಯಾಲಯ ಎಂಕ್ಲೆ ಗೊತ್ತುಂಡು ಅಂಚಾದು ನೀನು ಕುಸ್ತಿಡಿಯಾನಗೆಂದು ಪಂಡದು ಅರ್ಜುನೇ ಆಯನ ಮಿತ್ತು ಎರಗೇರಬೋಡಾದು ಭುಜ ತಟ್ಟೊಂದು ಬತ್ತೆಗೆ ಇರುವೆರೆಗಳ ಉರುಡ ಪತ್ತಾಪುಂಡು ಒರ ಈಶ್ವರ ಅಡಿಕೆ ಬುರ್ಪೆ ಒರ ಅರ್ಜುನ ಅಡಿಕೆ ಬುರ್ಪೆ ಈಶ್ವರ ಅಡಿಕೆ ಬುರ್ದು ಅರ್ಜುನ ಮಿತ್ತಾನಾಗ ಮಲೆಗೆ ಪಾರ್ವತಿಗೆ ಭಾರಿ ಸಂತೋಷ ಆಪುಂಡು ಅರ್ಜುನನ ಬೆರಿ ತೂಯಿನಕ್ಲೆ ಇರಲ ಇಜ್ಜಿ ಇನ್ನಿ ಹೆಂಕೊಂಚ ಬೆರಿ ತುಯ್ಯಾರ ತಿಕ್ಕಂಡೆ ಅಂತ ಪಂಡದು ಅಲ್ಲಿಗೆ ಸಂತೋಷ ಆಪುಂಡ್ಗೆ ಅಪ್ಪಗ ಈ ದಾದಯ ಆಯನ ಬೆರಿ ತುಂಬ ಎನ್ನ ಅವಸ್ಥೆನ ಮುಲ್ಪಾತೂಲ ಅಂತ ಪಂಡದು ಈಶ್ವರೆ ಬೊಬ್ಬೆ ಪಾಡುವೆ ಕೂಡ ಉರುಡ ಪತ್ತ ಅದು ಕಡೆಗೆ ಲಕ್ಕದುಂತದು ಆ ಪಾರ್ಥನ ಒಂಜಿ ಗೆಬ್ಬುಗು ಒಂಜಿ ಒದ್ದು ಬಿಡ್ಬೇಕೆ ಅರ್ಜುನ
1: ಈತನೆಟ್ಟ ಕಿಳಿಂಜ ಭಾರತ ನುಡಿಸುಗಿಪ್ಪು ನೆತ್ತ ರಡ್ಡನೆ ಗೆನ್ನು ಕೆಂಡರು ಒರಿದಿನೆ ಗೆನು ಎಲ್ಲದ ತುಳು ಪ್ರಸಾರಡು ಕೆನುಗ ಕೆನೊಂದು ಪ್ಲೇ ರೇಡಿಯೋ ನಿನಾದ 90.4 FM.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಂಗೀತವನ್ನ ಆಧರಿಸಿಕೊಂಡು ಕಥನವನ್ನ ಚಿತ್ರಕಥನವನ್ನ ದಾಟಿಸುವಾಗ, ಆ ಚಿತ್ರಕಥನದ ಭಾಗವಾಗಿ ಸಂಭಾಷಣೆಗಳನ್ನು ರೂಪಿಸುವಾಗ ನಾವು ಸಂಗೀತದ ವ್ಯಾಕರಣವನ್ನು ಆಧರಿಸ್ತೀವಿ. ಆಗ ಒಂದು ಚಲನಚಿತ್ರ ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಹೋಗುತ್ತೆ. ನಾವು ಏನನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅದು ಅತ್ಯಂತ ಪ್ರಭಾವಿಯಾಗಿ ಅವರ ಮನಕ್ಕೆ ತಲುಪುತ್ತೆ. ಇದು ಈ ವಿಶೇಷತೆ ಯಾಕೆ ಹೀಗೆ ಅಂತಂದರೆ, ಅದು ನಮ್ಮ ಸಾಹಿತ್ಯಿಕ ಪರಂಪರೆಯ ಒಳಗೆ ಈ ವಿಶೇಷತೆ ಅಂತರ್ಗತವಾಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಹಿತ್ಯಕ ಚಳುವಳಿಗಳು ನಡೆದವು. ಅದು ನವೋದಯ ಅಂತ ನಾವು ಕರಿತೀವಿ, ಅದರ ನಂತರ ನವ್ಯ ಅಂತ ಕರಿತೀವಿ, ನವ್ಯೋತ್ತರ ಅಂತ ಕರಿತೀವಿ, ಪ್ರಗತಿಶೀಲ ಅಂತ ಕರಿತೀವಿ, ಬಂಡಾಯ ಅಂತ ಕರಿತೀವಿ. ಇವೆಲ್ಲ ಸಾಹಿತ್ಯಕ ಚಳುವಳಿಗಳು ಏನು ಮಾಡಿದವು ಅಂತಂದರೆ, ಆಯಾ ಕಾಲದ ಅಗತ್ಯಗಳನ್ನು ಭಿನ್ನವಾಗಿ ದಾಟಿಸುವಂಥ ಪ್ರಯತ್ನವನ್ನು ಮಾಡಿದವು. ನವೋದಯ ಕಾವ್ಯ ಪರಂಪರೆ ಅಥವಾ ನವೋದಯ ಸಾಹಿತ್ಯ ಪರಂಪರೆ ಅಂದರೆ ಏನು ಅಂತಂದರೆ, ಅಲ್ಲಿಯವರೆಗೆ ಇದ್ದಂಥ ಕಾಲಘಟ್ಟದ ಸಾಂಪ್ರದಾಯಿಕತೆಯನ್ನು ಮೀರುವಂಥ ಸಂದರ್ಭ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ರೂಪುಗೊಂಡಿತ್ತು ಅಂತ. ಅಂದರೆ ಪಾಶ್ಚಾತ್ಯ ವಲಯದ ಮುಖಾಂತರ ಬಂದಂಥ ಪಠ್ಯಗಳು ಕನ್ನಡ ಪ್ರಾಜ್ಞರನ್ನು ಪ್ರೇರಣೆ ನೀಡಿದವು. ಕನ್ನಡದ ಪ್ರಾಜ್ಞರಿಗೆ, ಕನ್ನಡದ ಚಿಂತಕರಿಗೆ ಪ್ರೇರಣೆ ನೀಡ್ತಾ ಹೋಗ್ತವೆ. ಅಂದರೆ ಇಂಗ್ಲೀಷ್ನಲ್ಲಿ ಆಗಿರುವಂಥ ಸಾಹಿತ್ಯದ ಪ್ರಯೋಗಗಳು ಕನ್ನಡಿಗರ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಆ ಹಂತದಲ್ಲಿನೇ ಬಿ ಎಂ ಶ್ರೀಯವರ ಕರುಣಾಳು ಬಾ ಬೆಳಕೆ ಪದ್ಯ ಅನುವಾದಿತವಾಗಿ ಕನ್ನಡದ ಜನರಿಗೆ ತಲುಪುತ್ತೆ. ಅವರ ಅನುವಾದಿತ ಕಾವ್ಯಗಳು ನವೋದಯದ ಪರಂಪರೆಗೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತವೆ. ಈ ಒಂದು ಕುವೆಂಪು ಅವರಂಥವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಬಿ ಎಂ ಶ್ರೀಯವರಿಗೆ ಆಭಾರಿಯಾಗಿದ್ದಾರೆ.

ಒಂದು ಪಶ್ಚಿಮದ ಚಿಂತನೆಯನ್ನು ನಾವು ಆವಾಹಿಸಿಕೊಂಡು ವಿಶ್ವಾತ್ಮಕ ಮೌಲ್ಯಗಳಿಗೆ ಹತ್ತಿರವಾಗಿ ಬರೆಯಬಲ್ಲ ಸಾಮರ್ಥ್ಯ ನಾವು ಎಲ್ಲಿಂದ ಪಡೆದುಕೊಂಡಿದ್ದೀವಿ ಅಂತಂದರೆ, ಆ ಶಕ್ತಿಯನ್ನು ನಾವು ಬಿ ಎಂ ಶ್ರೀಯಿಂದ ಪಡೆದುಕೊಂಡಿದ್ದೀವಿ ಅನ್ನುವ ಮಾತುಗಳನ್ನು ಕುವೆಂಪು ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ದಾರೆ. ಸೊ ನವೋದಯ ಪರಂಪರೆ ಅಂತ ಅಂದರೆ ಕನ್ನಡದ ಚಿಂತನೆಗೆ ಒಂದು ಹೊಸತನದ ದಿಕ್ಕು ದೊರಕಿದ ಗಳಿಗೆ ಅದಕ್ಕನುಗುಣವಾಗಿರುವಂಥ ಕನ್ನಡದ ಅಭಿವ್ಯಕ್ತಿ, ಕಾವ್ಯಾತ್ಮಕ ಅಭಿವ್ಯಕ್ತಿ ಬಂದ ಸಂದರ್ಭದಲ್ಲಿ ನವೋದಯ ಅನ್ನುವಂಥ ಒಂದು ಜಾನರ್, ನವೋದಯ ಅನ್ನುವಂಥ ಒಂದು ಪರಂಪರೆ ರೂಪುಗೊಂಡಿತ್ತು, ಸಾಹಿತ್ಯಕ ಪರಂಪರೆ ರೂಪುಗೊಂಡಿತ್ತು. ಸೊ ಅದು ಆ ನವೋದಯದ್ದೇನು ಅಂತಂದರೆ ಆ ರೊಮ್ಯಾಂಟಿಕ್ ಫ್ರೇಮ್ವರ್ಕು ಮತ್ತು ನಿಸರ್ಗದ ಕುರಿತಾದ ಅಪ್ರತಿಮವಾಗಿರುವಂಥ ಪ್ರೀತಿ, ಭಾವಪ್ರಧಾನವಾಗಿರುವಂಥ ಇಂಟರ್ಪ್ರಿಟೇಷನ್ಸು ಈ ಹಂತದಲ್ಲಿ ಬಂದು ಇದನ್ನು ಇದರ ನಂತರದ ಸಾಹಿತ್ಯಿಕ ಪರಂಪರೆ ಏನು ಮಾಡಿತ್ತು, ನವ್ಯದ ಪರಂಪರೆ ಅಂತ ನಾವು ನೋಡ್ತೀವಿ. ಅದು ಪ್ಯಾಟರ್ನ್ಗಳನ್ನು ಈಗಾಗಲೇ ಆಗಿ ಹೋಗಿರುವಂಥ ಕಾವ್ಯದ ಪ್ಯಾಟರ್ನ್ಗಳನ್ನು ಒಡೆದು ಹೊಸ ರೀತಿಯಲ್ಲಿ ಅರ್ಥವನ್ನು ಹುಟ್ಟಿಸುವಂಥ ಪರಂಪರೆಯಾಗಿ ನವ್ಯ ಪರಂಪರೆ ಮುಖ್ಯ ಆಗುತ್ತೆ. ಇವೆರಡು ನವೋದಯ ನವ್ಯದ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಗಳು ಬಹುತೇಕ ಚಿಂತಕರ ಮೇಲೆ ಅದು ಪ್ರಭಾವ ಬೀರಿತ್ತು. ಆ ಕಾರಣಕ್ಕಾಗಿಯೇ ಕನ್ನಡದಲ್ಲಿ ಒಂದು ಪ್ರಗತಿಶೀಲ ಬಂಡಾಯ ಸಾಹಿತ್ಯದ ಪರಂಪರೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವೆಲ್ಲನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವೆಲ್ಲವುಗಳು ಒಟ್ಟಾಗಿ ಸುಗಮ ಸಂಗೀತ ಪ್ರಕಾರದಲ್ಲಿ ಕೆಲಸ ಮಾಡಿದವರ ಮೇಲೂ ಪ್ರಭಾವ ಮಾಡಿದವು. ಎಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡುವಂಥ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಗೀತ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಆಮೇಲೆ ಗೀತೆಯನ್ನು ರಚಿಸುವವರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಭಾಷಣೆ ಬರೆಯುವವರ ಮೇಲೂ ಕೂಡ ಪ್ರಭಾವ ಬೀರಿದವು.

ಅರಸನಿಗೆ ಈ ಪ್ರಭಾವಳಿಯ ಪರಂಪರೆ ಇದೆಯಲ್ಲ, ಆ ಮೂಲಕ ಕನ್ನಡಕ್ಕೆ ಮಹತ್ವದ ಚಲನಚಿತ್ರ ಗೀತೆಗಳು ದಕ್ಕಿದ್ವು ಅಂತ. ನೀವು ಬಹಳ, ನಾನು ಈಗಾಗಲೇ ನಾವು ಚರ್ಚಿಸಿದ ಹಾಗೆ ಕನ್ನಡದ ಚಲನಚಿತ್ರ ಗೀತೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಸರಾಸಗಟವಾಗಿ ನಿರಾಕರಣೆ ಮಾಡುವಂತಿಲ್ಲ. ಅವು ಜನಪ್ರಿಯ ಅನ್ನುವ ಕಾರಣಕ್ಕಾಗಿ ಅವು ಬರೀ ಮನೋರಂಜನೆ ಕೊಡ್ತವೆ, ಟೈಮ್ ಪಾಸ್ಗೆ ಬೇಕಾಗಿರುವಂಥ ಗೀತೆಗಳಷ್ಟೇ ಅಂತ ನೀವು ಸಾರಾಸಗಟಾಗಿ ತಿರಸ್ಕಾರ ಮಾಡುವ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಇದನ್ನು ದೃಢೀಕರಿಸುವ ಹಾಗೆ ನಮಗೆ ಕನ್ನಡ ಚಲನಚಿತ್ರ ಗೀತೆಗಳ ಪರಂಪರೆ ರೂಪುಗೊಂಡಿದೆ. ಇದರ ಆಧಾರವಾಗಿ ನಮಗೆ ಸಾಹಿತ್ಯದ ಚಳುವಳಿಗಳ ಬೆಂಬಲ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಕುವೆಂಪು ಅವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಬೇಂದ್ರೆಯವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಅಥವಾ ಕನ್ನಡದ ಶ್ರೇಷ್ಠ ಕಥನಕಾರರ ಕಥೆಗಳು ಕನ್ನಡ ಚಲನಚಿತ್ರ ರಂಗಕ್ಕೆ ಬಳಕೆಯಾಗುವಾಗ, ಈ ಸಾಹಿತ್ಯದ ಪ್ರಜ್ಞೆಯೇ ಒಂದು ಜೀವವಾಹಿನಿಯಾಗಿ ಸಂಜೀವಿನಿಯಾಗಿ ಪ್ರಭಾವಿಸಿದೆ ಅಂತ ಅನಿಸುತ್ತೆ ನನಗೆ. ಬೇಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಅಪಾರ್ಟ್ ಫ್ರಮ್ ಚಲನಚಿತ್ರ ಗೀತೆಗಳಲ್ಲೂ ಈಗ ನೀ ಹಿಂಗ ನೋಡಬೇಡ ನನ್ನ ಅನ್ನುವಂಥ ಒಂದು ಪದ್ಯವನ್ನು ಕನ್ನಡ ಸಿನಿಮಾ ರಂಗ ಒಂದು ಸಿನಿಮಾದಲ್ಲಿ ಬಳಸಿಕೊಂಡಿದೆ. ಆದರೆ ಅದು ರೂಪಿತವಾಗಿರುವಂಥ ಗಳಿಗೆ ಬೇರೆ, ಬಟ್ ಬಳಕೆಯಾದ ರೀತಿ ಬೇರೆ ಅನ್ನೋದ್ರ ಬಗ್ಗೆ ತಕರಾರುಗಳು ನಂತರದಲ್ಲಿ ಬಂದವು. ಅದೇನೇ ಇರಲಿ, ಜಾನಪದದ ಧಾಟಿಯ ಜೊತೆಗೆ ಇರುವಂಥ ಬೇಂದ್ರೆ ಪದ್ಯಗಳನ್ನು ಒಳಗೊಂಡು ತತ್ವಪದದ ಶ್ರೇಷ್ಠತೆಯನ್ನು ಮನವರಿಕೆ ಮಾಡಿಕೊಡುವಂಥ ಕಾವ್ಯ ಗೀತೆಗಳನ್ನು ಕನ್ನಡ ಚಲನಚಿತ್ರ ರಂಗ ತುಂಬ ಶ್ರದ್ಧೆಯಿಂದ ಬಳಸಿಕೊಂಡಿದೆ. ಅಲ್ಲಿ ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸಿಗೆ ಈ ಬಗೆಯ ಸಾಹಿತ್ಯಕ ಅಡಿಪಾಯ ಕಾರಣ, ಸಂಗೀತಾತ್ಮಕ ಅಡಿಪಾಯ ಕಾರಣ ಅಂತ ಅನಿಸುತ್ತೆ ನನಗೆ.

ಹಾಗಾಗಿ ಒಂದು ಸಂಗೀತದಲ್ಲಿ ಅಂದ್ರೆ ಚಲನಚಿತ್ರ ಸಂಗೀತದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹೊಸ ಅಲೆಯ ಎಸ್ಪೆಷಲಿ ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೆ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ಯಾಕೆ ಅಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಇಡೀ ಸಾಹಿತ್ಯಿಕ ಪರಂಪರೆಯ ಪ್ರಬುದ್ಧತೆಯನ್ನ ದಾಟಿಸುವ ಹಾಗೆ ಹಿನ್ನೆಲೆ ಸಂಗೀತ ಇದೆ. ಯಾಕೆಂದ್ರೆ ಗಿರೀಶ್ ಕಾಸರವಳ್ಳಿ ಅವರಂತವರ ಸಿನಿಮಾಗಳಲ್ಲಿ ಹಾಡುಗಳಿರೋದಿಲ್ಲ, ಆದ್ರೆ ಇಡೀ ಕಥನವನ್ನ ಕಥನದ ಬೌದ್ಧಿಕ ಶಕ್ತಿಯನ್ನ ಭಾವಪ್ರಧಾನವಾಗಿ ನಮಗೆ ದಾಟಿಸುವಂಥ ಪ್ರಯತ್ನವನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬರು ನಡೆಯುವಾಗ, ಯಾರೋ ಒಬ್ಬರು ಮಾತನಾಡುವಾಗ, ಒಂದು ಸೈಲೆನ್ಸ್ ಇರುವಾಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮುಖಾಂತರ ಆ ದೃಶ್ಯದ ಬೌದ್ಧಿಕ ಶಕ್ತಿಯನ್ನು ದಾಟಿಸುವಂಥ ಗುಣವನ್ನು ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳು ಮಾಡ್ತವೆ. ಹಾಗಾಗಿ ನನಗೆ ಅವರ ಜೊತೆಗೆ ಕೆಲಸ ಮಾಡುವಂಥ ಮ್ಯೂಸಿಷಿಯನ್ಸ್ ಅಂದರೆ ಮ್ಯೂಸಿಕ್ ಪ್ರತಿಭೆಗಳಿದ್ವಲ್ಲ, ಅವರು ಈ ಸಾಹಿತ್ಯಕ ಶಕ್ತಿಯನ್ನು ಅರ್ಥಕೊಂಡವರು. ಈ ಪರಂಪರೆಯ ಅಂದರೆ ಸಾಹಿತ್ಯಿಕ ಪರಂಪರೆ, ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ಈ ಎಲ್ಲ ಚಳುವಳಿಗಳ, ಸಾಹಿತ್ಯದ ಚಳುವಳಿಗಳ ವಿಶೇಷತೆಯನ್ನು ಗೊತ್ತು ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಅದು ಜನಪ್ರಿಯ ಸಿನಿಮಾ ನಿರ್ದೇಶಕರು ಕೂಡ ಇದನ್ನು ಬೇರೆ ರೀತಿಯಲ್ಲಿ, ಇದೇ ಪ್ರಭಾವವನ್ನು ಬೇರೆ ರೀತಿಯಲ್ಲಿ ಅವರು ಬಳಸಿಕೊಂಡರು. ಆ ಥರದ ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ಕುವೆಂಪು ಪದ್ಯವನ್ನು ಒಬ್ಬ ಚಲನಚಿತ್ರ ನಿರ್ದೇಶಕ ಬಳಸಿಕೊಳ್ಳೋ ಕಾಲಕ್ಕೆ ಒಂದು ಎಚ್ಚರವನ್ನು ಕಟ್ಟಿಕೊಳ್ತಾನೆ. ಬೇಂದ್ರೆಯವರ ಪದ್ಯವನ್ನು ಸಿನಿಮಾಕ್ಕೆ ಅಳವಡಿಸಿಕೊಳ್ಳುವಾಗ ಅದು ಹೇಗೆ ಸಬ್ಮಿಟ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಈ ಒಂದು ಕಂಬಾರ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು.

ಅಂಥವರು ಕಿರಿತೆರೆ ಅಂತ ನಾವು ಕರಿತೀವಲ್ಲ, ಅಂದರೆ ದೂರದರ್ಶನ ಅಂದರೆ ಟೆಲಿವಿಷನ್ ಮಾಧ್ಯಮಕ್ಕೆ ಅವರು ಕೆಲಸ ಮಾಡಿದಾಗ ಮತ್ತು ಸಿನಿಮಾ ಮಾಧ್ಯಮಕ್ಕೆ ಅವರ ಟೆಕ್ಸ್ಟ್ಗಳು ಬಳಕೆಯಾದಾಗ ಅತ್ಯಂತ ಸುಲಭವಾಗಿ ಅವುಗಳನ್ನು ಅನ್ವಯಿಸಬಹುದು ಅನ್ನುವಂಥ ಭರವಸೆ ಸಿನಿಮಾ ನಿರ್ದೇಶಕರಿಗೆ ಬರ್ತದೆ. ಯಾಕೆಂತಂದರೆ ಅವರ ಕಥನ ನಿರೂಪಣೆಯ ಶಕ್ತಿ ಮತ್ತು ಆ ಸಾಹಿತ್ಯದ ಪ್ರಕಾರವನ್ನು ದುಡಿಸಿಕೊಳ್ಳುವ ಶಕ್ತಿ ಪರಂಪರೆಯ ಪ್ರಜ್ಞೆಯ ಜೊತೆಗೆ ಇರೋದರಿಂದ ಅದು ಆ ತರಹದ ಒಂದು ಪ್ಯಾಟರ್ನ್ ಸಾಧ್ಯ ಆಗುತ್ತೆ, ಆ ಥರದ ಒಂದು ಪ್ರಯೋಗಶೀಲತೆ ಅವರಿಗೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಈಗ ನೀವು ಕನ್ನಡದಲ್ಲಿ ಮೂಡಲಮನೆ ಧಾರಾವಾಹಿ ಎಲ್ಲರಿಗೂ ಪರಿಚಿತ, ಅದರ ಶೀರ್ಷಿಕ ಗೀತೆಯನ್ನು ಮಾಡುವಾಗ ಅವರು ಅಪ್ಪಟ್ಟ ಜನಪದೀಯ ಸಂಸ್ಕೃತಿಯ ಎಳೆಗಳನ್ನೇ ಆಧರಿಸಿಕೊಂಡು ಅದನ್ನು ಫ್ರೇಮ್ ಮಾಡಿದ್ದಾರೆ ಅಂತ.

ಅಂದರೆ ಜನರ ಮನಸ್ಸಿನ ಒಳಗೆ ರಿಜಿಸ್ಟರ್ ಆಗಿರುವಂಥ ಸಂಗೀತದ ಪ್ಯಾಟರ್ನು ಮತ್ತು ಜನಪದದ ಪಠ್ಯದ ಪ್ಯಾಟರ್ನೇ ಅವರ ತಲೆಯಲ್ಲಿ ಇಟ್ಕೊಂಡು ಅದನ್ನು ಫ್ರೇಮ್ ಮಾಡಿದ್ದು. ಅವರು ಅದನ್ನು ಅವರು ಪಠ್ಯವನ್ನು ಆ ಶೀರ್ಷಿಕೆ ಗೀತೆ ಬರೆದವರು ಅವರೇ, ಅದಕ್ಕೆ ಸಂಗೀತ ನೀಡಿದವರು ಚಂದ್ರಶೇಖರ್ ಕಂಬಾರ ಅವರೇ. ಹಾಗಾಗಿ ನೀವು ಮೂಡಲ ಮನೆಯ ಶೀರ್ಷಿಕೆ ಗೀತೆ ಇದೆಯಲ್ಲ, ಅದನ್ನು ನೀವು ಗಮನಿಸಿದರೆ ಇಡೀ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಜನಪದ ಧಾಟಿಯನ್ನು ಅಥವಾ ಜನಪದ ಬದುಕನ್ನು ಅಥವಾ ಜನಪದೀಯ ಪಠ್ಯಗಳನ್ನು ಹೇಗೆ ಸೂಕ್ಷ್ಮವಾಗಿ ಗಮನಿಸಿತು ಅಂತ ನಾವು ತಿಳಿದುಕೊಳ್ಳಬಹುದು ಅಂತ. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಳಗೊಂಡಂತೆ ನಂತರದ ತಲೆಮಾರಿನ ಅನೇಕ ಕವಿಗಳ ಗೀತೆಗಳು ಕನ್ನಡ ಚಲನಚಿತ್ರ ರಂಗದ ಮುಖಾಂತರ ಅನಾವರಣಗೊಂಡಿದ್ದಾವೆ. ನನಗೆ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗುವ ಕಾಲಕ್ಕೆ ಅನೇಕ ಬಗೆಯ ಕಾಣಿಕೆಗಳು ರೂಪುಗೊಂಡಿದ್ದಾವೆ, ಅಂದರೆ ಕಾಂಟ್ರಿಬ್ಯೂಟ್ರಿ ಮಾಡೆಲ್ಗಳು ರೂಪುಗೊಂಡಿದ್ದಾವೆ. ಈಗ ಜಯಶ್ರೀ ಅರವಿಂದ್ ಅವರೇ ಹೇಳುವ ಹಾಗೆ ನಮ್ಮಲ್ಲಿ ಪ್ರಾಚೀನದಿಂದಲೂ ಹಾಡಬಹುದಾದ ಕಾವ್ಯ ಮತ್ತು ಓದಬಹುದಾದ ಕಾವ್ಯ ಎರಡೂ ಪ್ರಕಾರಗಳು ರಚನೆಯಾಗ್ತಾ ಬಂದಿವೆ ಅಂತ ಅವರು ಹೇಳ್ತಾರೆ. ಅವರು ತುಂಬ ಭಿನ್ನವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಎರಡು ಪ್ರಕಾರಗಳನ್ನು ಅವರು ಹಾಡುಗಬ್ಬ ಮತ್ತು ಓದುಗಬ್ಬ ಅಂತ ವಿಂಗಡಿಸಿ ಅವರು ಚರ್ಚೆ ಮಾಡ್ತಾರೆ. ಬಸವಣ್ಣ ಓದುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬಂದರೆ ಪುರಂದರದಾಸರು ಹಾಡುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬರುತ್ತಾರೆ ಅಂತ ತುಂಬ ಆಸಕ್ತಿದಾಯಕ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾರೆ. ಲಕ್ಷ್ಮೀಶ ರತ್ನಾಕರವರ್ಣಿ ಕನಕದಾಸ ಮುದ್ದಣ ಮುಂತಾದವರು ಓದುಗಬ್ಬ ಹಾಡುಗಬ್ಬ ಎರಡನ್ನೂ ರಚಿಸಿ ಖ್ಯಾತರಾಗಿದ್ದಾರೆ. 20ನೇ ಶತಮಾನದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಆನಂದ ಕಂದ, ಕೆ ಎಸ್ ನ, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ ಕಣವಿ ಮೊದಲಾದ ಹಿರಿಯ ಕವಿಗಳು ಕವಿತೆ ಮತ್ತು ಗೀತೆ ಎರಡನ್ನೂ ಸಮೃದ್ಧವಾಗಿ ರಚಿಸಿ ಸವ್ಯಸಾಚಿಗಳಾಗಿದ್ದರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಗುರುತಿಸ್ತಾರೆ. ನವ್ಯದ ಚಳುವಳಿಯ ಆಂದೋಲನದಲ್ಲಿಯೂ ಕೂಡ ಕೆ ಎಸ್ ನಿಸಾರ್ ಅಹಮದ್, ಎಸ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಸುಮತೀಂದ್ರ ನಾಡಿಗ್, ಚಂದ್ರಶೇಖರ್ ಕಂಬಾರ್,

ಎಸ್ ವೆಂಕಟೇಶ್ ಮೂರ್ತಿ, ಬಿ ಆರ್ ಲಕ್ಷ್ಮಣ್ ರಾವ್ ಮುಂತಾದವರು ತಮ್ಮ ಓದು ಕವಿತೆ ಅಂದರೆ ನವ್ಯ ಕವಿತೆಯ ಜೊತೆ ಜೊತೆಯಲ್ಲಿಯೇ ಹಾಡಬಹುದಾದ ಕವಿತೆಗಳನ್ನು ಬರೆದು ಸುಗಮ ಸಂಗೀತದ ತೋಟಕ್ಕೆ ಘಮಘಮಿಸುವ ಹೂವುಗಳನ್ನು ತುಂಬಿದ್ರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಯಾಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಚಲನಚಿತ್ರ ಸಂಗೀತದ ಕುರಿತು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ, ಚಲನಚಿತ್ರ ಸಂಗೀತ ಪ್ರಕಾರ ತನ್ನನ್ನು ತಾನು ಕಟ್ಟಿಕೊಳ್ತಾ ಹೋಗಿರೋದು ಈ ಬಗೆಯ ಇತಿಹಾಸದ ಬೆಂಬಲದ ಮುಖಾಂತರ. ಈ ತರಹದ ಪ್ರಯೋಗಶೀಲತೆ ಇತಿಹಾಸ ಇದೆಯಲ್ಲ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ ಈ ಬಗೆಯ ಇತಿಹಾಸವನ್ನು ಆಧರಿಸಿಕೊಂಡೇ ಹೊಸ ತಲೆಮಾರಿಗೆ ಬೇಕಾಗಿರುವಂಥ ಸಂಗೀತಾತ್ಮಕ ಕಾಣಿಕೆಗಳನ್ನು ನಮ್ಮ ಸಂಗೀತ ನಿರ್ದೇಶಕರು ನೀಡಿದರು. ನನಗೆ ಈ ಪರಂಪರೆಯ ಶಕ್ತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಿ ಅಶ್ವಥ್ ಅವರ ಪ್ರತಿಭೆಯನ್ನು ಗೊತ್ತು ಮಾಡಿಕೊಳ್ಬೇಕು. ನನಗೆ ಹೇಗೆ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್, ಪಿ ಕಾಳಿಂಗರಾಯರು ಹೇಗೆ ಕನ್ನಡ ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು, ಈ ಶ್ರೀಮಂತಗೊಳಿಸುವ ಪ್ರಯೋಗಶೀಲತೆ ಚಲನಚಿತ್ರರಂಗದಲ್ಲೂ ಕೂಡ ಮುಂದುವರಿಯಿತು. ಇವರ ಸಂಗೀತದ ಪ್ಯಾಟರ್ನ್ಗಳು ಚಲನಚಿತ್ರ ಸಂಗೀತದಲ್ಲೂ ಕೂಡ ಅಳವಡಿಕೆಯಾದವು. ಆ ಅಳವಡಿಕೆಯಾದ ನಂತರ ಮೂಡಿದ ಪ್ರಭಾವ ನಂತರದ ಚಲನಚಿತ್ರ ನಿರ್ದೇಶಕರಿಗೆ, ಚಲನಚಿತ್ರ ಸಂಗೀತ ನಿರ್ದೇಶಕರಿಗೆ, ಚಲನಚಿತ್ರ ಸಂಭಾಷಣೆಕಾರರಿಗೆ, ಚಲನಚಿತ್ರ ಗೀತ ರಚನೆಕಾರರಿಗೆ ಪ್ರೇರಣೆಯನ್ನು ನೀಡಿದವು. ಹಾಗಾಗಿ ನನಗೆ ಸಿ ಅಶ್ವಥ್ ಅವರ ಸುಗಮ ಸಂಗೀತದ ಪ್ರಯೋಗಗಳಿದಾವಲ್ಲ ಅವುಗಳು ಭಾಳ ಭಿನ್ನವಾಗಿದ್ದವು. ಹಾಗಾಗಿನೇ ಅವರಿಗೆ ಚಲನಚಿತ್ರ ಸಂಗೀತ ನಿರ್ದೇಶನದ ಹೊಣೆಗಾರಿಕೆ ನಿಭಾಯಿಸುವಾಗ ಕಷ್ಟ ಅಂತ ಅನಿಸ್ಲಿಲ್ಲ. ಅತ್ಯಂತ ಸುಲಭವಾಗಿ ಅವ್ರಿಗೆ ಅವರ ಒಂದು ವಿಶೇಷತೆ ಏನಂತಂದರೆ ಶೂಟಿಂಗ್ ಟೈಮ್ನಲ್ಲಿನೇ ಅವರು ಆ ಪದ್ಯಗಳಿಗೆ ರಾಗವನ್ನು ರಚಿಸಿ ಅಲ್ಲೇ ಲೈವ್ ರೆಕಾರ್ಡ್ ಮಾಡಿಸಿ ಆ ಸಿನಿಮಾಕ್ಕೆ ಅದನ್ನು ಅಳವಡಿಸಬಹುದಾದ ರೀತಿಯಲ್ಲಿ ಅವರು ಇನ್ನೂ ತಂತ್ರಜ್ಞಾನ ದಟ್ಟವಾಗದೇ ಇದ್ದ ಕಾಲಘಟ್ಟದಲ್ಲಿ ಈ ಪ್ರಯೋಗವನ್ನು ಮಾಡಿದ್ರಂತೆ ಅವರು. ಅಂದರೆ ಶೂಟಿಂಗ್ ಸ್ಪಾಟ್ನಲ್ಲಿನೇ ಆ ಪದ್ಯಕ್ಕೆ ಒಂದು ಸಂಗೀತಾತ್ಮಕವಾಗಿರುವಂಥ ಸ್ಪರ್ಶ ನೀಡಿ ಅದು ವಾಪಸ್ ಎಡಿಟಿಂಗ್ ಟೈಮ್ನಲ್ಲಿ ಅದು ಎಕ್ಸಾಕ್ಟ್ ಆ ದೃಶ್ಯಕ್ಕೆ ಹೊಂದುವ ಹಾಗೆ ಇರ್ತಿತ್ತಂತೆ. ಆ ರೀತಿಯ ಪ್ರಯೋಗವನ್ನು ಸಿ ಅಶ್ವಥ್ ಅವರು ಮಾಡಿದ್ದಾರೆ. ಸಂತೋಷ್ ಶಿಶುನಾಳ ಶರೀಫ್ ಅವರು ಚಿತ್ರೀಕರಣ ಆ ಸಿನಿಮಾದ ಚಿತ್ರೀಕರಣದಲ್ಲಿ ಈ ಥರದ ಅವರು ಪ್ರಯೋಗಗಳನ್ನು ಮಾಡಿದರು ಅಂತ ಟಿ ಎಸ್ ನಾಗಾಭರಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು.

ಮೈಸೂರು ಅನಂತಸ್ವಾಮಿ ಅಂತವರು ಕೂಡ ಕನ್ನಡದ ನವೋದಯ ಮತ್ತು ನವ್ಯ ಪರಂಪರೆಯ ಕವಿಗಳ ಗೀತೆಗಳನ್ನು ಅವರು ಆಧರಿಸಿ ರಾಗ ಸಂಯೋಜನೆ ಮಾಡಿ ಅವರೇ ಬಹುತೇಕ ಹಾಡುಗಳನ್ನು ಹಾಡಿದ್ದಾರೆ. ನನಗೆ ಭಾವಗೀತೆ ಪ್ರಪಂಚದ ಪ್ರಭಾವಿ ಪದ್ಯಗಳಂದರೆ ಮೈಸೂರನ್ ಸ್ವಾಮಿ ಹಾಡಿದಂಥ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯಾಗಿರುವಂಥ ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನುವ ಹಾಡು 80-90 ದಶಕದಲ್ಲಿ ಜನಮಾನಸವನ್ನು ಸೆಳೆದಿತ್ತು. ಆ ಹಂತದಲ್ಲೇ ತುಂಬ ಕಲಾವಿದರು ಬಂದರು. ಇವತ್ತು ಚಲನಚಿತ್ರ ರಂಗದಲ್ಲಿ ತುಂಬ ಮಹತ್ವದ ಸಂಗೀತ ಪ್ರತಿಭೆ ಅಂತ ಪರಿಗಣಿಸಬಹುದಾದ ಯಾರಾದರೂ ಒಬ್ಬರಿದ್ದರೆ ಅದು ಸಾಧು ಕೋಕಿಲ್. ಅವರು ಹಾಸ್ಯ ಕಲಾವಿದರಾಗಿ ಗಮನ ಸೆಳೆದಿದ್ದಾರೆ, ಬಟ್ ಅವರ ರಿಯಲ್ ಶಕ್ತಿ ಇರೋದು ಸಂಗೀತದಲ್ಲಿ ಅಂತ. ಅದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಸಾಧು ಕೋಕಿಲ್ ಅವರನ್ನು ಸಂಗೀತ ಕಲಾವಿದರನ್ನಾಗಿಯೇ ನೋಡ್ತಾರೆ. ಅಂದರೆ ಅವರು ಒಬ್ಬರು ಅಭಿನಯ ಕಲಾವಿದರನ್ನಾಗಿ ಅಥವಾ ಒಬ್ಬರು ನಟರನ್ನಾಗಿ ನೋಡೋದಿಲ್ಲ. ಅವರ ನಿಜವಾದ ಪ್ರತಿಭೆ ಇರೋದೇ ಸಂಗೀತ ನಿರ್ದೇಶಕತ್ವದ ಶಕ್ತಿಯಲ್ಲಿ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ. ಅವರು ಮಧುವನ್ನು ಕರೆದರೆ ಅಂತ ಒಂದು ಹಾಡಿದೆ, ಆ ಹಾಡನ್ನು ಕೇಳಿದರೆ ಅಂದರೆ ವಾಣಿ ಹರಿಕೃಷ್ಣ ಅವರು ಹಾಡಿದ್ದು ಮಧುವನ್ನು ಕರೆದರೆ ಅನ್ನುವಂಥ ಹಾಡು, ಅದರ ರಾಗ ಸಂಯೋಜನೆ ಸಾಧು ಕೋಕಿಲ. ಆ ಹಾಡನ್ನು ಕೇಳಿದರೆ ನಿಮಗೆ ಗೊತ್ತಾಗತ್ತೆ ಸಾಧು ಕೋಕಿಲ ಎಂಥ ಶ್ರೇಷ್ಠ ಸಂಗೀತ ಪ್ರತಿಭೆ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ಹಿಸ್ ಆ್ಯಕ್ಟಿಂಗ್ ಸ್ಟೈಲ್.

ಹಾಗಾಗಿ ಅದು ಅದರ ಒಂದು ವಿಶೇಷತೆ ಏನು ಅಂತಂದರೆ, 80ರ ದಶಕದಲ್ಲಿ ಒಂದು ಸಿನಿಮಾ ಬಂದಿತ್ತು ರುಢಾಲಿ ಅಂತ ಹೇಳಿ, ಡಿಂಪಲ್ ಕಪಾಡಿಯಾ ನಟನೆ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಭೂಪೇನ್ ಹಜಾರಿಕಾ ಅವರು ಸಂಗೀತ ನಿರ್ದೇಶನ ನೀಡಿದರು. ಅವರು ಕೂಡ ದೇಶೀ ಸಂಗೀತದ ಪ್ರಭಾವದಲ್ಲಿ ಬಂದವರು. ಆ ಸಿನಿಮಾಕ್ಕಾಗಿ ಈ ಸಂಗೀತವನ್ನು ಅಳವಡಿಸಿಕೊಳ್ಳುವಾಗ ದೇಶೀ ಸಂಗೀತದ ಅನೇಕ ಆಯಾಮಗಳನ್ನು ಅವರು ಗೊತ್ತು ಮಾಡಿಕೊಂಡಿದ್ದರು. ಅದರ ಆಧಾರದ ಮೇಲೇ ಆ ಸಂಗೀತದ ರಾಗವನ್ನು, ಸಂಗೀತಾತ್ಮಕ ರೂಪವನ್ನು ಅವರು ದೃಢಪಡಿಸಿಕೊಂಡಿದ್ದರು. ದಿಲ್ ಹುಮ್ ಹುಮ್ ಕರೆ ಅಂತ ಒಂದು ಹಾಡಿದೆ ಆ ಸಿನಿಮಾದಲ್ಲಿ, ರುಡಾಲಿ ಸಿನಿಮಾದಲ್ಲಿ. ಅದರ ಎಳೆಗಳನ್ನು, ಅಂದರೆ ಅದರ ನಕಲಲ್ಲ, ಅದರ ಎಸೆನ್ಸನ್ನು ಅರ್ಥ ಮಾಡಿಕೊಂಡು ಕನ್ನಡಕ್ಕೆ ರೂಪಾಂತರ, ಕನ್ನಡದ ಸಂಗೀತಕ್ಕೆ ಅಳವಡಿಸಿ ರೂಪಾಂತರಿಸಿದವರು ಸಾಧು ಕೋಕಿಲ. ಅದು ಮಧುವನ ಕರೆದರೆ ಅನ್ನುವಂಥ ಹಾಡಲ್ಲಿ ಆ ಪ್ರಯೋಗವನ್ನು ಮಾಡ್ತಾರೆ. ನನಗೆ ಅದು ಆ ಪ್ರಯೋಗ ತುಂಬ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಸಾಧು ಕೋಕಿಲ, ಅಂದರೆ ಹೊಸ ತಲೆಮಾರಿನ ನಟರಾಗಿ ಖ್ಯಾತರಾಗಿರುವಂಥ ಸಾಧು ಕೋಕಿಲ, ಅವರ ಹಿನ್ನೆಲೆ ಏನು ಅಂತಂದರೆ ಈ ಸುಗಮ ಸಂಗೀತ ಪ್ರಕಾರದಲ್ಲಿ ಯಾರ್ಯಾರು ಮೇರು ಕಲಾವಿದರಾಗಿದ್ದರಲ್ಲ, ಮೈಸೂರು ಅನಂತ ಸ್ವಾಮಿಯ ನಂತರದಲ್ಲಿ ಸಿ ಅಶ್ವತ್ತು, ಬೇರೆ ಬೇರೆ ಮೇರು ಕಲಾವಿದರ ಜೊತೆಗೆ ಕೀಬೋರ್ಡನ್ನು ನುಡಿಸುವವರಾಗಿ ಅವರು ತುಂಬ ವರ್ಷಗಳ ಕಾಲ ಸಾಧು ಕೋಕಿಲ ಕೆಲಸ ಮಾಡಿದರು. ಆ ಅನುಭವ ಇದೆಯಲ್ಲ, ಅದು ಸಿನಿಮಾ ಸಂಗೀತವನ್ನು ಮಾಡುವ ಕಾಲಕ್ಕೂ ಕೂಡ ಅದು ನೆರವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ಅವರ ಮಧುವನ್ನು ಕರೆದರೆ ಹಾಡನ್ನು ಕೇಳಿದರೆ ಗೊತ್ತಾಗುತ್ತೆ ನಮಗೆ.

ಹಾಗಾಗಿ ನನಗೆ ಯಾಕೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಈ ಪರಂಪರೆಯ ಪ್ರಜ್ಞೆ ಇರಬೇಕು ಅಂತಂದರೆ ಅವರಿಂದ ಹೊಸ ಬಗೆಯ ಕಾಣಿಕೆಗಳು ರೂಪಿತವಾಗ್ತವೆ ಅನ್ನೋದಕ್ಕೆ ನಾವು ಹಿಂದಣ ಹೆಜ್ಜೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನನಗೆ ಹೊಸ ತಲೆಮಾರಿಗೆ ಗೀತೆ ರಚನೆ ಮಾಡುವ ಕಾಲಕ್ಕೆ ಆ ಹಿಂದಣ ಹೆಜ್ಜೆಗಳ ಪ್ರಜ್ಞೆಯ ಜೊತೆಗಿನ ಒಂದು ಗಟ್ಟಿ ಪಠ್ಯಗಳನ್ನು ಅಥವಾ ಗಟ್ಟಿ ಲಿರಿಕ್ಸನ್ನು ಗಟ್ಟಿ ಸಂಗೀತವನ್ನು ದಾಟಿಸಿದ ಹಾಗಾಗತ್ತೆ. ಹಾಗಾಗಿ ಈ ಅಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಚಲನಚಿತ್ರ ಗೀತೆಗಳನ್ನು ನೋಡಬಹುದು. ಅದರದ್ದು ಅನೇಕ ಉದಾಹರಣೆಗಳಿದ್ದಾವೆ. ಕುವೆಂಪು ಅವರ, ನಾನು ಈಗಾಗಲೇ ಇನ್ನೊಂದು ಪ್ರಸ್ತಾಪ ಮಾಡಬೇಕು, ಕುವೆಂಪು ಅವರ ಪದ್ಯ ಇತ್ತಲ್ಲ, ಕುವೆಂಪು ಅವರ ಅನಿಕೇತನ ಪದ್ಯ ಇದೆಯಲ್ಲ, ಅದು ಭಾವಗೀತೆಯ ಲೋಕದಲ್ಲಿ ತುಂಬ ಜನಜನಿತವಾಗಿದ್ದಂಥ ಪದ್ಯ ಅದು. ಓ ನನ್ನ ಚೇತನ ಆಗುನಿಯ ನಿಕೇತನ ಅಂತ ಪದ್ಯ. ಮೈಸೂರನ್ ಸ್ವಾಮಿ ಅವರು ಅದನ್ನು ತಾರಕ ಸ್ವರದಲ್ಲಿ ಹಾಡಿದ್ದು, ಅವರದೇ ರಾಗ ಸಂಯೋಜನೆ ಅದು. ಅದು ಬಹುತೇಕ ಜನರಿಗೆ ತಲುಪಿತ್ತು ಕ್ಯಾಸೆಟ್ ಲೋಕದ ಮುಖಾಂತರ. ಹಾಗಾಗಿ ಅಂದರೆ ಆತ್ಮೋದ್ಧಾರ ಅಷ್ಟರಲ್ಲಾಗಲಿ ಕುವೆಂಪು ಅವರು ಆತ್ಮೋದ್ಧಾರದ ಪರಿಕಲ್ಪನೆಯನ್ನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದರು. ಅದು ಭಾವಗೀತೆಗಳ ಮುಖಾಂತರ ಮತ್ತಷ್ಟು ಅಧಿಕೃತವಾಯಿತು. ಈ ಆತ್ಮೋದ್ಧಾರದ ಪರಿಕಲ್ಪನೆಗಳನ್ನು ಆಧರಿಸಿಕೊಂಡೇ ಕನ್ನಡದ ಸಿನಿಮಾದ ಕಥನಗಳು ರೂಪುಗೊಂಡವು. ಅಪಾರ್ಟ್ ಫ್ರಮ್ ಮಿಥಿಕಲ್ ನರೇಷನ್ಸ್ ಅಂದರೆ ಪುರಾಣದ ಕಥನಗಳ ಒಂದು ಬಂಧದಿಂದ ಮುಕ್ತಗೊಂಡು ಸಾಮಾಜಿಕ ಕಥನಗಳನ್ನು ರೂಪುಗೊಳಿಸಿ ಜನಮಾನಸವನ್ನು ಜನರ ಮನಸ್ಸನ್ನು ಶುದ್ಧೀಕರಿಸುವಂಥ ಪ್ರಯೋಗಗಳನ್ನು ನಂತರದ ದಿನಗಳಲ್ಲಿ ಚಲನಚಿತ್ರ ನಿರ್ದೇಶಕರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಗೀತ ರಚನಾಕಾರರು ಸ್ಪಂದಿಸ್ತಾರೆ, ಅದಕ್ಕೆ ಪೂರಕವಾಗಿ ಸಂಗೀತ ಪ್ರತಿಭೆಗಳು ಕೂಡ ಸ್ಪಂದಿಸಿ ಚಲನಚಿತ್ರ ಗೀತೆಗಳನ್ನು ಪ್ರಬಲಗೊಳಿಸ್ತಾರೆ. ಸೊ ಈ ಇತಿಹಾಸದ ನೆನಪುಗಳೊಂದಿಗೆ ನಾನು ಈ ಸಂಚಿಕೆಯನ್ನು ಕನ್ಕ್ಲೂಡ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಬರ್ತೇನೆ. ನಮಸ್ಕಾರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯುವ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡಿಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದೀರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ. ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದ್ರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದನ್ನು ತಯಾರಿಸ್ಕೊಳ್ಳೋದಕ್ಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರಿಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೇ ಕೂಡ. ಅದೇ ರೀತಿ ನೀರಾವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು ಸಲಕರಣಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನು ಗಮನಿಸೋದಿಲ್ಲ. ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನ್ ಇರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕೆ ಆಗ್ಲಿಲ್ಲ, ಆದ್ರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ ಅವರ ಅನುಭವಗಳನ್ನ ಹಂಚಿಕೊಳ್ತಾ ಅದು ಇದನ್ನ ಹೇಳ್ತಾ ಇರ್ಬೋದಿದ್ರು. ಅವಾಗ್ಲಿಂದಾನೆ ನನಗೆ ಕುತೂಹಲ ಶುರುವಾಯ್ತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ ಚಟನ ಬೆಳೆಸ್ಕೊಂಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನು ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ತೂ ಅಂತ ಕರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು. ಕೆಲವು ಹೀಗೆ ಕಾಕತಾಳೀಯವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು, ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನು ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನು ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ ಸಿಗುತ್ತೆ.
1: ನೀವು ಹೇಳಿದ ಹಾಗೇನೆ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟ್ರ ಮಟ್ಟಿಗೆ ತಡ್ಕೊಳಕ್ ಆಗ್ದಲೇ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜೋನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂತಹ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
1: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ, ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಯಲ್ಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದ್ರ ಎಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಒಂದು. ಎರಡನೇದಾಗಿ ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಿಕ್ಕೇನೆ ನಾವು ರೆಡಿ ಇಲ್ಲ ಇವತ್ತು. ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ. ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದು ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗೆ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಕ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗು ಮೆಡಿಕಲ್ಲು ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟು, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸ್ಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲ್ ಪಿ ಯು ಸಿ ಲೆವೆಲ್ ಅಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ ಮುಂಚಿನ ತರ ಇಲ್ವೇನೋ, ಅಥವಾ ನಾನೊಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ, ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಕಾಂಪಿಟೆಂಟ್ ಆಗಿರಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
2: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು, ಬರೀ ಕಾನೂನು ಇದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟ್ಗೆ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
2: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ, ನನಗನ್ಸ ಮಟ್ಟಕ್ಕೆ ಕುತೂಹಲ ಕೆರಳಿಸಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರೋದೇ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಶಕ್ತಿ, ಅವರ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಕೆಲವು ಸರಿ ಅದ್ ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬೋದು, ಅಥವಾ ಇದೇನಿದು ಅಂತ ಅನ್ನಿಸ್ಬೋದು, ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು, ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವ್ರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರ್ಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
2: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ ಬಿಎಸ್ಸಿ ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವು ಇಲ್ದಲೆ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
1: ಹೌದು,
2: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲ್ ಪಿ ಯು ಸಿ ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್, ಇದು ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ. ಹಸಿವಿಲ್ಲ, ಹಸಿವಿಲ್ದಲೇ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ.
1: ಹೌದು,
2: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
1: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
2: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತ ಹಾಡು.
1: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ SRಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ಲದೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ,
0: ಹೌದು,
1: ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ.
0: ಸರಿ,
1: ಅದಲ್ಲದೇ ಐಚ್ಛಿಕ ವಿಷಯ ಆರಿಸ್ಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನ ಕಲಿತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ.
0: ಹೌದು.
1: ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ಅದು ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ. ಅದು ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ಲದೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನ ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂತಹ ಅಧ್ಯಯನ ಮಾಡ್ತಾರೆ. ಇದಲ್ಲದೇ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಶನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್

0: ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್ ಎಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್ ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದೂ ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ದಲೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
1: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
0: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ? ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣೋಂಥ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು?
1: ಕುತೂಹಲಕಾರಿ
0: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನ ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ.
1: ಹೌದು,
0: ನಾವು ಅದನ್ನ ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP, 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್? ಯಾವ ಸ್ಟ್ರಾ ಇಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ.
1: ಹೌದು,
0: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈಗ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪಾ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕೆ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋ ಅಂತ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಅದು
1: ಬಹಳ ಒಂದು ಅಪ್ಯಾಯಮಾನವಾದಂತ ಅಲ್ವಾ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
0: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ

0: ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ, ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂತ ಆ ಒಂದು ಸ್ಪಂದನೆ ಇದೆಯಲ್ಲ ಅದಿರಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂತ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು. ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬಾ ವೇಗವಾಗಿ ತುಂಬಾ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನು ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
1: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ತಾದ್ರೆ.
0: ಅದೇ ಸರ್, ಅಂದ್ರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗಲಿಲ್ಲ. ಕಷ್ಟಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ. ಯಾಕೆಂದರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೇನಾಗಿದ್ವು ಅಂತಂದರೆ ಸರ್, ನಾನು ಮಾಡಿದ ಪಿ ಎಚ್ ಡಿ ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಬೇಕಾಯಿತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋಷ್ಟು ಇರಲಿಲ್ಲ ಸಮಯ ನನಗೆ. ಹಾಗಾಗಿ ಆ ಒಂದು ಅಳುಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದು ಅದೊಂದು ಸಮುದ್ರ ಸರ್. ಅದು ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೆ ರೀತಿಯಾದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕೆ ಆಗೋದಿಲ್ಲ, ಅದು ಅದು ಅನುಭವಿಸೇ ಗೊತ್ತಾಗಬೇಕು. ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಯಾಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬಾ ಅಪ್ಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
1: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ.
0: ನನಗೆ ಇದೆ ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದ್ಲೂ ಕೂಡ ಈ ಶಾಯಿ ಪೆನ್, ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ.
1: ಈಗಲೂ ಬಳಸ್ತೀರಾ?
0: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನು, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
1: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
0: ಸರ್. ನನ್ನ ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ, ಅದು ದೂರದಲ್ಲೆಲ್ಲೋ ಅದ್ರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು. ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು.
1: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 ಎಫ್ಎಂ. ನೀವು ಕೇಳ್ತಾ ಇದ್ದೀರಾ 90.4 ಎಫ್ಎಂ ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
3: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
4: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
3: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 ಎಫ್ಎಂ.

0: ಮಾಮಾ
1: ಹೇಳಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದ್ಲು ಯಾವಾಗ್ಲು, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.